ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಆಷಾಢ ಮಾಸದ ಎರಡನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 23 ತಾರೀಖು ಮಂಗಳವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಸುಲಭತೆಯನ್ನು ಹೆಚ್ಚಿಸಲು ಈ ಡಿಜಿಟಲ್ ವೇದಿಕೆ ನೆರವಾಗಲಿದೆ. ಈ ವರ್ಷದ ಜನವರಿಯಲ್ಲಿ ಬಿಡುಗಡೆಯಾದಾಗಿನಿಂದ ಆಧಾರ್ ಆ್ಯಪ್ 31 ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಗಳನ್ನು ಕಾಣುವ ಮೂಲಕ ದಾಖಲೆ ಬರೆದಿದೆ. ಆ್ಯಪ್ನ ಈ ಹೆಚ್ಚುತ್ತಿರುವ ಬಳಕೆಯು ನಾಗರಿಕರ ಬೆರಳ ತುದಿಗೆ ಸೇವೆಗಳನ್ನು ತಲುಪಿಸುವಲ್ಲಿ ಅದರ ಮೇಲಿರುವ ಜನರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇಂದು ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ನಿನ್ನೆ ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ AIADMK, PMK ಮತ್ತು CPM, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ಇಂದಿನಿಂದ ಜುಲೈ 3ರವರೆಗೆ ನಡೆಯಲಿದೆ. ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ದೇಶದ ವಿವಿಧ ಭಾಗಗಳಿಂದ 16 ತಂಡಗಳು ಭಾಗವಹಿಸಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಾಣಿ ಕನ್ನಡ. ಇನ್ನು ಈ ದಿನ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಮೂಡಿಬರುತ್ತೆ. 7:15 ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು, ನಂತರ ಚಿತ್ರಗೀತೆಗಳು, ದಿನ ವಿಶೇಷಗಳು ಶುಭೋದಯ ಕರ್ನಾಟಕದಲ್ಲಿ. ಈ ಬೆಳಗ್ಗೆ 9:00 ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. 11:02 ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತೆ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು ಕಾರ್ಯಕ್ರಮ. 1:02 ಕನ್ನಡ ಚಿತ್ರಗೀತೆಗಳು. 1:20 ಮಂಗಳವಾರದ ವಿಶೇಷ ಗೇಮ್ ಶೋನಲ್ಲಿ ಇಂದು ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರುತ್ತೆ. 2:15 ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ. 2:40 ಒಂದೇ ಚಿತ್ರದ ಗೀತೆಗಳ ಗೀತಮಾಲೆ ಚಿತ್ರತಾನ. 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು, ಸಖಿ ಸಹೇಲಿ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಮೂಡಿಬರುತ್ತೆ. 4:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. 5:02 ಸಂಜೆಯ ಪ್ರಸಾರದಲ್ಲಿ ಮೊದಲಿಗೆ ಕಾರ್ಯಕ್ರಮ ವಿವರಣೆ ಇರುತ್ತೆ. ಆನಂತರ 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತೀರಿ. 5:40 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 5:45 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ.

ಸಂಜೆ 6:02 ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಗಾನ ಭಜನಾ ಕಾರ್ಯಕ್ರಮ ಮೂಡಿಬರುತ್ತೆ. 7:22 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಕಗ್ಗದ ಸಿರಿ ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡನ್ನು ಕೇಳಿ. ನಮ್ಮ ನಿಲಯಕ್ಕೆ ನೀವು ಕರೆಯನ್ನು ಮಾಡಿ ನಿಮ್ಮಿಷ್ಟದ ಗೀತೆಗಳನ್ನು ನೀವು ಆಲಿಸಬಹುದು ಈ ಒಂದು ಕಾರ್ಯಕ್ರಮದಲ್ಲಿ. 8:02-9:00 ಈ ಒಂದು ಕಾರ್ಯಕ್ರಮ ನಿಮ್ಮ ಆಯ್ಕೆ ಮೂಡಿಬರುತ್ತೆ. ಇನ್ನು 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ ಮೂಡಿಬರುತ್ತೆ. ಅದಕ್ಕೂ ಮೊದಲು 9:15 ಸುಮಧುರವಾದಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ನೀವು ಆಲಿಸಬಹುದು. ನಂತರ ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದದೊಂದಿಗೆ ಈ ದಿನದ ಪ್ರಸಾರ ಕಾರ್ಯ ಪೂರ್ಣಗೊಳ್ಳುತ್ತೆ. ಇಷ್ಟು ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಕೆಲವೊಂದಷ್ಟು ಸದ್ವಿಚಾರಗಳು ಪ್ರಸಾರ ಆಗತ್ತೆ. ನಾದೋಪಾಸನೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆದಿ ಪೂಜಿತ ವಿಘ್ನ ವಿನಾಶಕ ಗಣಪನನ್ನ ಪ್ರಾರ್ಥಿಸುತ್ತಾ ಕಾರ್ಯಕ್ರಮ ಈಗ ಆರಂಭ. ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಶರಣು ಸಿದ್ಧಿವಿನಾಯಕ ಅನ್ನುವಂತಹ ಈ ಒಂದು ಭಕ್ತಿ ರಚನೆ.

ಪುರಂದರದಾಸರ ರಚನೆ ಇದ್ದಂತಹ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ನಂತರ ಮೂಡಿಬಂದಂತಹ ಗೀತೆ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿತ್ತು. ಇದು ಆರ್ ಎನ್ ಜಯಗೋಪಾಲ್ ಅವರ ರಚನೆಯಾಗಿತ್ತು. ಕೇಳ್ತಾ ಇದ್ದೀರಿ ನಾದೋಪಾಸನೆ ಕಾರ್ಯಕ್ರಮ. ಸಮಯ 6:18:20. ಮುಂದೆ ಆರ್ ಕೆ ಶ್ರೀಕಂಠನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಅನುಭಾವಿ ಗೀತೆಯೊಂದು.

ಪಂಡಿತ್ ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ಜಗನ್ನಾಥ ದಾಸರ ಕೃತಿಯನ್ನು ನೀವು ಆಲಿಸಿದ್ರಿ. ನಾದೋಪಾಸನೆ ಕಾರ್ಯಕ್ರಮ ಸಾಗ್ತಾ ಇದೆ. ಭಕ್ತಿಗೀತೆಗಳೊಂದಿಗೆ 6:26:56 ಈ ಸಮಯದಲ್ಲಿ ಇನ್ನು ಮುಂದೆ ತುಮಕೂರು ರಾಜು ಅವರ ರಚನೆ ಸುಲೋಚನಾ ಅವರ ಧ್ವನಿಯಲ್ಲಿ

0: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.
1: ಆರು ಗಂಟೆ 32:32 ನಾದೋಪಾಸನೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಿಮಗಾಗಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ

ನಾದೋಪಾಸನೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ನಮ್ಮ ಬದುಕು ಹೇಗಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸಿಗೆ ತೃಪ್ತಿಯನ್ನ ನೀಡುತ್ತೆ, ಈ ಒಂದು ಕಥೆಯ ಮೂಲಕ ತಿಳ್ಕೊಳ್ಳೋಣ. ಈ ಒಂದು ಕಥೆ ಹೀಗಿದೆ. ಒಂದು ದೊಡ್ಡದಾದಂತಹ ಆಲದ ಮರ ಇರುತ್ತೆ, ತುಂಬ ವಯಸ್ಸಾದಂತಹ ಅರಳಿ ಮರ, ದೊಡ್ಡದಾಗಿ ಹರಡಿಕೊಂಡಿದ್ದಂತಹ ಒಂದು ಆಲದ ಮರ, ದೃಢವಾಗಿ ಅಚಲವಾಗಿ ನಿಂತಹ ಮರ ಅದಾಗಿತ್ತು. ಆ ಮರದ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಮರ ಗಿಡ ಬಳ್ಳಿಗಳು ಬೆಳೆದು ನಿಂತಿದ್ವು. ಹೀಗೆ ಇದ್ದಾಗ ಒಂದ್ಸಾರಿ ಏನಾಗುತ್ತೆ, ದೊಡ್ಡದಾದಂತಹ ಬಿರುಗಾಳಿ ಬೀಸ್ಬಿಡತ್ತೆ. ಆಗ ಅರಳಿ ಮರ ಮಾತ್ರ ದೃಢವಾಗಿ ನಿಂತಿರುತ್ತೆ, ಯಾವುದೇ ಒಂದು ಬಿರುಗಾಳಿಗೂ ಕೂಡ ಅಲ್ಲಾಡದೆ ಅದರ ಒಂದು ತೊಂದರೆಗೆ ಸಿಕ್ಕಾಕೊಳ್ಳದ ಹಾಗೆ, ಅಂದರೆ ಬಿರುಗಾಳಿಯ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ಅಚಲವಾಗಿ ನಿಂತಿರುತ್ತೆ. ಆದರೆ ಅಕ್ಕಪಕ್ಕ ಇದ್ದಂತಹ ಚಿಕ್ಕ ಪುಟ್ಟ ಮರಗಳು ಬಳ್ಳಿಗಳು ಎಲ್ಲವೂ ಸಹ ಬಿರುಗಾಳಿಗೆ ಸಿಕ್ಕು ಏನಾಗುತ್ತೆ, ಎಲ್ಲ ನಾಶ ಆಗ್ಬಿಟ್ಟಿರುತ್ತೆ. ಹಾಗೆಯೇ ಬೀಸಿದಂತಹ ಬಿರುಗಾಳಿ ನಂತರ ಶಾಂತವಾಗಿ ಹೋಗುತ್ತೆ. ಆಗ ಮರ, ಆಲದ ಮರ ನೋಡುತ್ತೆ, ತನ್ನ ಸುತ್ತಮುತ್ತ ಇದ್ದಂತಹ ಎಲ್ಲ ಗಿಡ ಮರಗಳು ಕೂಡ ನಾಶವಾಗಿ ಹೋಗ್ಬಿಟ್ಟಿತ್ತು. ಆಗ ತುಂಬ ಸಂಕಟ ಆಗ್ಬಿಡುತ್ತೆ ಈ ಒಂದು ವೃಕ್ಷಕ್ಕೆ, ಅಂದರೆ ಆಲದ ವೃಕ್ಷಕ್ಕೆ. ಅಯ್ಯೋ, ನನ್ನ ಸುತ್ತಮುತ್ತ ಇದ್ದ ಎಲ್ಲರೂ ಕೂಡ ನಾಶ ಆಗಿ ಹೋಗ್ಬಿಟ್ರಲ್ಲ ಈ ಬಿರುಗಾಳಿಗೆ ಸಿಕ್ಕು, ನಾನೊಬ್ಬ ಮಾತ್ರ ಉಳ್ಕೊಂಡ್ಬಿಟ್ಟಿದ್ದೀನಿ, ಛೇ ಎಂಥ ಬದುಕು ನಂದು, ನಾನು ಕೂಡ ಆ ಬಿರುಗಾಳಿಗೆ ಸಿಕ್ಕು ಉರುಳು ಹೋಗ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ, ನಾನೊಬ್ಬನೇ ಇದ್ದು ಏನು ಮಾಡೋದು ಅಂತ ಹೇಳಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ತನ್ನ ಸುತ್ತಮುತ್ತ ಇದ್ದಂಥವರು ಈಗ ನನ್ನ ಜೊತೆ ಇಲ್ಲ ಅನ್ನುವಂತಹ ಒಂದು ಬೇಸರಕ್ಕೆ ಆತ್ಮವಿಶ್ವಾಸವನ್ನು ಕಳ್ಕೊಂಡು ದುಃಖಿತನಾಗಿರುತ್ತೆ ಆ ಮರ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋಣ. ಗೀತೆಗಳ ಜೊತೆ ಜೊತೆಗೆ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಆನುದಿನದ ಸಂಗಾತಿ. ಮುಂಜಾನೆಯ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ನಾವು ಆಲಿಸ್ತಾ ಇದ್ದೀವಿ.

ಚಿತ್ರ ಅವರ ಧ್ವನಿಯಲ್ಲಿ ಹೂವು ಹಣ್ಣು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಎಡೆಯೂರು ಸಿದ್ಧಲಿಂಗೇಶ್ವರ ಚಿತ್ರದ್ದಾಗಿತ್ತು. ನಮ್ಮ ಬದುಕು ಹೇಗಿದ್ರೆ ನಮಗೆ ತೃಪ್ತಿಯನ್ನ ನೀಡುತ್ತೆ ಅನ್ನುವ ವಿಷಯವಾಗಿ ನಾವು ಮಾತನಾಡ್ತಾ ಇದ್ವಿ. ಒಂದು ಕಥೆಯನ್ನ ಕೂಡ ಕೇಳ್ತಾ ಇದ್ವಿ. ಬೃಹತ್ತಾಗಿ ಬೆಳೆದಂತಹ ಒಂದು ದೊಡ್ಡ ಆಲದ ವೃಕ್ಷ ಇತ್ತು. ಹಾಗೆ ಬಿರುಗಾಳಿ ಒಮ್ಮೆ ಬೀಸಿದಾಗ ಅಕ್ಕಪಕ್ಕ ಇದ್ದಂತಹ ಎಲ್ಲ ಚಿಕ್ಕ ಪುಟ್ಟ ಗಿಡಗಂಟಿಗಳು ಮರಗಳು ಕೂಡ ಆ ಒಂದು ಬಿರುಗಾಳಿಗೆ ಸಿಕ್ಕಿ ನಾಶವಾಗಿ ಹೋಗಿತ್ತು. ಆದರೆ ಆ ಒಂದು ಬಿರುಗಾಳಿಯನ್ನು ಎದುರಿಸಿ ದೃಢವಾಗಿ ನಿಂತಿತ್ತು ಆಲದ ಮರ. ಆದರೆ ಎಲ್ಲವನ್ನೂ ಕೂಡ ಎಲ್ಲರನ್ನೂ ಕೂಡ ಕಳ್ಕೊಂಡ್ಬಿಟ್ನಲ್ಲ, ನಾನೊಬ್ಬನೇ ಒಂಟಿಯಾಗಿ ನಿಂತಿದ್ದೀನಲ್ಲ ಅನ್ನುವಂತಹ ಒಂದು ಬೇಸರ ಆ ಮರಕ್ಕೆ ಇತ್ತು. ಅದೇ ಒಂದು ಬೇಸರದಲ್ಲಿ ನಾನೂ ಕೂಡ ಹೋಗ್ಬಿಡ್ಬೇಕಾಗಿತ್ತು ಅಂತ ಹೇಳಿ ದುಃಖಿಸ್ತಾ ಇದ್ದಂತಹ ಆಲದ ಮರಕ್ಕೆ ಕೆಲವಾರು ದಿನಗಳು ಕಳೆದ ನಂತರ ವಸಂತಕಾಲ ಪ್ರಾರಂಭ ಆಗತ್ತೆ. ಆಗ ಆ ಮರ ಏನಿತ್ತಲ್ಲ, ಆಲದ ಮರ, ಅದರ ಸುತ್ತಮುತ್ತ ಮತ್ತೊಮ್ಮೆ ಹಚ್ಚ ಹಸಿರು ಹುಟ್ಟೋದಕ್ಕೆ ಪ್ರಾರಂಭ ಆಗತ್ತೆ. ಚಿಕ್ಕ ಪುಟ್ಟ ಗಿಡ ಗಂಟಿಗಳು ಅಲ್ಲಲ್ಲಿ ಬೆಳೆದು ನಿಂತ್ಕೊಳ್ಳುತ್ತೆ, ಮತ್ತೊಮ್ಮೆ ಹಸಿರು ಎಲ್ಲೆಡೆ ತುಂಬತ್ತೆ. ಆ ರೀತಿ ವಸಂತಕಾಲ ಪ್ರಾರಂಭ ಆದ ಕೂಡಲೇ ಆ ಒಂದು ಮರದ ಸುತ್ತಮುತ್ತ ಎರಡು ಪುಟ್ಟ ಪುಟ್ಟ ಅಳಿಲುಗಳು ಓಡಾಡೋದಕ್ಕೆ ಶುರು ಮಾಡುತ್ತೆ. ಎಷ್ಟು ಚೆನ್ನಾಗಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿರುತ್ತೆ ಆ ಕೆಳಗೆ ಹುಟ್ಟಿದಂತಹ ಹುಲ್ಲು ಏನಿರುತ್ತೆ, ಹಾಗೆ ಗಿಡಗಂಟಿಗಳ ಮಧ್ಯೆ ಆ ಅಳಿಲುಗಳು ಓಡಾಡ್ತಾ ಆ ಒಂದು ಆಲದ ವೃಕ್ಷದ ಮೇಲೂ ಕೂಡ ಬಂದು ಆಟವನ್ನು ಆಡ್ಕೊಳ್ತಾ ಇರುತ್ತೆ. ಆಗ ಅಳಿಲು ಮಾತನಾಡುವಂತಹ ಮಾತು ಈ ಒಂದು ಆಲದ ಮರದ ಕಿವಿಗೆ ಬೀಳುತ್ತೆ. ಅದು ಹೇಳುತ್ತೆ, ಗೆಳೆಯ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಮರ, ಈ ಮರ ಇಲ್ಲದೇ ಇದ್ದಿದ್ದರೆ ನಾವು ಆಟ ಆಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು, ಈ ದೊಡ್ಡ ಮರದ ಮೇಲೆ ಓಡಾಡೋದಕ್ಕೇ ಎಷ್ಟೊಂದು ಸಂತೋಷ ಆಗುತ್ತೆ, ಈ ಮರಕ್ಕೆ ಎಷ್ಟೊಂದು ಕೃತಜ್ಞತೆಯನ್ನು ನೀಡಿದ್ರು ಕೂಡ ಕಡಿಮೆನೆ, ಯಾಕಂತ ಹೇಳಿದ್ರೆ ಬಿರುಗಾಳಿ ಬಂದಾಗ ಎಲ್ಲ ಮರಗಳು ಸಹ ಬಿದ್ದೋಯ್ತು, ಈ ಮರನೂ ಇಲ್ಲದೇ ಇದ್ದಿದ್ರೆ ನಮಗೆ ಆಟ ಆಡೋದಕ್ಕೆ ಜಾಗವೇ ಇರ್ತಾ ಇರಲಿಲ್ಲ ಅಂತ ಹೇಳಿ ಆ ಪುಟ್ಟ ಅಳಿಲುಗಳು ಮಾತನಾಡ್ಕೊಳ್ಳುತ್ತೆ. ಹಾಗೆಯೇ ಆ ಆಲದ ಮರದ ಪೊಟ್ಟರೆಯಲ್ಲಿ ಒಂದು ಮರ ಕುಟುಕ ಹಕ್ಕಿ ಇರುತ್ತೆ, ಅದು ಕೂಡ ಹೇಳುತ್ತೆ, ದೇವ್ರೇ ಈ ಮರ ಇಲ್ಲದೇ ಇದ್ದಿದ್ರೆ ನನ್ನ ಜೀವನ ಅವತ್ತೇ ಕೊನೆಯಾಗ್ಬಿಡ್ತಾ ಇತ್ತು, ಅಂತಹ ಬಿರುಗಾಳಿ ಬೀಸಿದಾಗ ನಾನು ಈ ಮರದ ಪೊಟ್ಟರೆಯಲ್ಲಿ ರಕ್ಷಣೆಯನ್ನು ಪಡೆದಿದ್ದೆ, ಹಾಗಾಗಿ ನಾನು ಕೂಡ ಉಳ್ಕೊಂಡೆ, ಈ ಮರಕ್ಕೆ ನಾನು ಕೂಡ ಜೀವನ ಪೂರ್ತಿ ಕೃತಜ್ಞತೆಯಿಂದ ಇರಬೇಕು ಅಂತ ಹೇಳುತ್ತೆ. ಹಾಗೆಯೇ ಆ ಪೊಟ್ಟರಿಯಲ್ಲಿ ವಾಸ ಇದ್ದಂತಹ ಒಂದು ಮೊಲ ಕೂಡ ಸಮಯದಲ್ಲಿ ಹೊರಗಡೆ ಬರುತ್ತೆ, ನನ್ನ ಜೀವ ಉಳಿಯೋಕ್ಕೂ ಕೂಡ ಈ ಒಂದು ಮರವೇ ಕಾರಣ ಅಂತ ಹೇಳಿ ಹೇಳುತ್ತೆ, ಮರವನ್ನು ಹೊಗಳುತ್ತೆ. ಆಗ ಇಷ್ಟು ದಿನ ಇದ್ದಂತಹ ಬೇಸರ ಇತ್ತಲ್ಲ, ಹೌದು ಬಿರುಗಾಳಿಯಿಂದ ಎಲ್ಲ ಗಿಡಮರಗಳು ಸಹ ಆ ದಿನ ಬಿದ್ದೋಯ್ತು, ನಾನೊಬ್ಬನೇ ಒಂಟಿಯಾಗಿ ಉಳ್ಕೊಂಡ್ಬಿಟ್ಟೆ ಅನ್ನುವಂತಹ ಬೇಸರ ಇತ್ತಲ್ಲ, ಆ ಒಂದು ಬೇಸರದಲ್ಲಿ ಇದ್ದಂತಹ ಈ ಆಲದ ಮರಕ್ಕೆ ಈ ಎಲ್ಲ ಚಿಕ್ಕ ಪುಟ್ಟ ಪ್ರಾಣಿಗಳು ಮಾತನಾಡುವಂತಹ ಮಾತು ಕೇಳಿಸತ್ತೆ. ಆಗ ಹೇಳುತ್ತೆ, ಹೌದಲ್ವಾ ನಾನು ಉಳ್ಕೊಂಡಿದ್ದರಿಂದ ಎಷ್ಟೊಂದು ಜೀವರಾಶಿಗೆ ಉಪಯೋಗ ಆಯಿತು, ನಾನು ಒಂಟಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದೀನಲ್ಲ ಅಂತ ಹೇಳಿ ಸಂಕಟ ಪಡ್ತಾ ಇದ್ದೆ, ಆದರೆ ಈ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ನನ್ನ ಮಕ್ಕಳು ಇದ್ದ ಹಾಗೇ, ಅವುಗಳಿಗೆ ಸಹಾಯ ಮಾಡಲು ಈ ಒಂದು ಅವಕಾಶ ಸಿಕ್ಕಿದ್ದು ನಿಜಕ್ಕೂ ನನ್ನ ದೊಡ್ಡ ಭಾಗ್ಯ ಅಂತ ಹೇಳಿ ಆ ದಿನ

ಅರಳಿ ಮರ ಅಂದರೆ ಆಲದ ಮರ ಹೆಮ್ಮೆಯನ್ನ ಪಡತ್ತೆ. ಈ ಒಂದು ಕಥೆಯ ನೀತಿ ಏನು ಅಂತ ಹೇಳಿ ನಾವು ತಿಳ್ಕೋಬಹುದು ಅಂತ ಹೇಳಿದ್ರೆ, ನಮ್ಮ ಜೀವನ ಆಲದ ಮರದ ಹಾಗೆ ಆಗಬೇಕು. ಏನಿರುತ್ತೋ ಅದರಲ್ಲಿ ನಾವು ಸಂತೋಷ ಪಟ್ಕೊಂಡು ಅದರಲ್ಲಿ ತೃಪ್ತಿ ಪಟ್ಕೊಂಡು ಆನಂದಿಸಬೇಕು. ನಾಲ್ಕು ಜನರಿಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ನಾವು ಬದುಕಬೇಕು. ಹೌದು, ಇವತ್ತಲ್ದಲೇ ಇರಬಹುದು ಎಂದು ಒಂದು ದಿನ ನಮ್ಮ ಜೀವನ ಹೇಗಿತ್ತು ಅಂತ ಹೇಳಿ ನಾವೇ ಒಂದು ರಿವೈಂಡ್ ಮಾಡಿಕೊಂಡು ನೋಡಿದಾಗ, ನಾಲ್ಕು ಜನಕ್ಕೆ ಉಪಯೋಗವಾಗುವಂತಹ ರೀತಿಯಲ್ಲಿ ನಾವು ಬದುಕಿದಾಗ ತೃಪ್ತಿ ಅನ್ನೋದು ತನ್ನಿಂತಾನೇ ನಮ್ಮ ಮನದಲ್ಲಿ ಮೂಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಇದ್ದರೂ ಕೂಡ ಯಾವುದೋ ಒಂದು ಕೊರತೆಯಲ್ಲಿ ನಾವು ನಮ್ಮ ಜೀವನದ ಕೊನೆಯ ದಿನಗಳನ್ನು ಕಳಿಬೇಕಾಗಿ ಬರುತ್ತೆ. ಹಾಗಾಗಿ ಆಲದ ಮರದ ಹಾಗೆ ಬದುಕಿ ನಮ್ಮ ಕೈಲಾದಷ್ಟು ಸಹಾಯವನ್ನು ನಾವು ಅಗತ್ಯ ಇರುವಂತಹ ವ್ಯಕ್ತಿಗಳಿಗೆ ಮಾಡ್ತಾ ಹೋದಾಗ, ಗೊತ್ತಿತ್ತೋ ಗೊತ್ತಿಲ್ಲದೆಯೋ ಕೂಡ ಒಳ್ಳೆಯ ರೀತಿಯಲ್ಲಿ ನಾವು ನಡ್ಕೊಂಡು ಹೋದಾಗ ಅದರ ಉಪಯೋಗ ಹಲವಾರು ಜನರಿಗೆ ಆಗೇ ಆಗಿರುತ್ತೆ. ಹಾಗಾಗಿ ನಮ್ಮ ಬದುಕು ಮರದ ಹಾಗೆ ಆಗಬೇಕು, ಆಗ ನಾವು ತೃಪ್ತಿಯಿಂದ ಇರಬಹುದು.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಧರ್ಮ ಮಂದಿರ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ. ನಾದೋಪಾಸನೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. 6:53:31 ಇನ್ನು ಮುಂದೆ ಕೇಳಿ ಮಾಸ್ಟರ್ ಲೋಹಿತ್ ಅವರ ಧ್ವನಿಯಲ್ಲಿ ಯಾರಿವನು ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ರಚನೆ ಇದು.

ಎಷ್ಟು ಸತ್ಯವಾದ ಮಾತು ಅಲ್ವಾ. ಪ್ರತಿದಿನ ನಾವು ನೋಡುವಂತಹ, ಕಣ್ಣೆದುರಿಗೆ ಇರುವಂತಹ ದೇವರು, ದೇವತೆ ಅಂತ ಹೇಳಿದ್ರೆ ಅಮ್ಮ. ಕುವೆಂಪು ಅವರ ಕವಿತೆ ಒಂದು ಹೀಗೆ ಹೇಳುತ್ತೆ, ಹಿಡಿದಷ್ಟು ಹೃದಯಕ್ಕೆ ಹಡೆದವ್ವನ ಹಾಗೆ

ಪ್ರೀತಿ ನೀಡುವರು ಸಿಗಲು ಸಾಧ್ಯವೇ ಈ ಜಗದಲ್ಲಿ? ಹೇಳದಲೇ ಹಸಿದ ಹೊಟ್ಟೆಯ ಕೂಗು ಕೇಳಿಸುವುದು ಹೆತ್ತವಳಿಗೆ ಮಾತ್ರವೇ ಈ ಭಗವಂತನ ಸೃಷ್ಟಿಯಲ್ಲಿ. ಎಷ್ಟು ಚಂದದ ಒಳ್ಳೆಯ ಮಾತು ಇದು. ಅಂದರೆ ನಮ್ಮ ಹೃದಯಕ್ಕೆ ತಾಯಿಯ ಹಾಗೆ ಪ್ರೀತಿ ನೀಡೋಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗೆಯೇ ಹೇಳ್ದೇನೆ, ಹೊಟ್ಟೆಯ ಕೂಗು, ಹಸಿದ ಹೊಟ್ಟೆಯ ಕೂಗು ಕೇಳಿಸೋದು ತಾಯಿಗೆ ಮಾತ್ರವೇ ಅಂತೆ. ಅದಕ್ಕೆ ನಾವು ತಾಯಿಯನ್ನು ದೇವತೆ ಅಂತ ಹೇಳೋದು ಅಲ್ವಾ? ಹಾಗಾಗಿ ಪ್ರತಿದಿನದ ನಮ್ಮ ಪ್ರಾರ್ಥನೆಯಲ್ಲಿ ತಾಯಿಗೂ ಕೂಡ ಒಂದು ಪ್ರಾರ್ಥನೆ ಇರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೊಂದಿಗೆ, ಕಥೆಯೊಂದಿಗೆ, ಒಂದಷ್ಟು ಸದ್ವಿಚಾರಗಳೊಂದಿಗೆ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶವನ್ನು ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದ ಅಲಿಗಂಜ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ನಿನ್ನೆ ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ನಾಳೆ ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ಲಂಡನ್ನಲ್ಲಿ ನಡೆಯಲಿರುವ ಎಫ್ಐಎಚ್ ಪ್ರೋ ಲೀಗ್ ಹಾಕಿ ಪಂದ್ಯಾವಳಿಯ ಆರಂಭಿಕ ಪಂದ್ಯದಲ್ಲಿ ಭಾರತದ ಪುರುಷರ ಹಾಕಿ ತಂಡ ಇಂದು ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7 ಗಂಟೆಗೆ ಆರಂಭವಾಗಲಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಫರೋಸ್ ಎಂದು ಕರೆಯಲ್ಪಡುವ ಈಜಿಪ್ಟ್ ತಂಡ ಫಿಫಾ ವಿಶ್ವಕಪ್ನಲ್ಲಿ ಪದಾರ್ಪಣೆ ಮಾಡಿದ 92 ವರ್ಷಗಳ ಬಳಿಕ ತನ್ನ ಚೊಚ್ಚಲ ಗೆಲುವು ಸಾಧಿಸಿದೆ. 1934ರಲ್ಲಿ ಮೊದಲ ಬಾರಿ ಫಿಫಾ ವಿಶ್ವಕಪ್ ಟೂರ್ನಿಗೆ ಪದಾರ್ಪಣೆ ಮಾಡಿದ್ದ ಈಜಿಪ್ಟ್ 23ನೇ ಆವೃತ್ತಿಯ ತನ್ನ 2ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಎದುರು 3-1 ಅಂತರದಿಂದ ಗೆದ್ದು ಈ ಸಾಧನೆ ಮಾಡಿತು. ಇದರೊಂದಿಗೆ ಜಿ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೇರಿದ್ದು ನಾಕೌಟ್ಗೇರುವ ಅವಕಾಶ ವೃದ್ಧಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
7: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.
8: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:05. ಇನ್ನೀಗ ಪ್ರದೇಶ ಸಮಾಚಾರ.
9: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ಗಡಿ ಹಂಚಿಕೊಂಡಿರುವ ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರದ ಎತ್ತರ ಹೆಚ್ಚಿಸುವ ಪ್ರಸ್ತಾವಕ್ಕೆ ಸಂಬಂಧಿಸಿ ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯ ನಿಯೋಗ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿತು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಜಲಾಶಯದಲ್ಲಿ 524.256 ಮೀಟರ್ವರೆಗೆ ನೀರು ಸಂಗ್ರಹಿಸುವುದು ಅತ್ಯಗತ್ಯ ಎಂದು ಮನವಿ ಪತ್ರದ ಮೂಲಕ ನಿಯೋಗ ವಿನಂತಿಸಿತು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಲಮಟ್ಟಿ ಅಣೆಕಟ್ಟೆ ಎತ್ತರ ಹೆಚ್ಚಳ ಪ್ರಸ್ತಾವದ ಕುರಿತು ಕಾನೂನು ಹಾಗೂ ತಾಂತ್ರಿಕ ಅಂಶಗಳ ಕುರಿತು ತಜ್ಞರು ಹಾಗೂ ಕೇಂದ್ರ ನೀರಾವರಿ ಇಲಾಖೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದು ಎಲ್ಲ ರೀತಿಯ ಪ್ರಯತ್ನ ಕೈಗೊಳ್ಳುವ ಭರವಸೆಯನ್ನು ನಿಯೋಗಕ್ಕೆ ನೀಡಿದರು. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟ್ಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜರುಗಿದ ಜನಪ್ರತಿನಿಧಿಗಳು ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಸಭೆ ಈ ನಿರ್ಣಯ ಕೈಗೊಂಡಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪಾಲ್ಗೊಳ್ಳಲಿದ್ದಾರೆ. ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಹಾಗೂ ಶಿವರಾಜ್ ತಂಗಡಗಿ ಮುನಿರಾಬಾದ್ನ ಸರ್ಕಾರಿ ಶಾಲಾ ಆವರಣ ಹಾಗೂ ಐಆರ್ಬಿ ಹೆಲಿಪ್ಯಾಡ್ಗಳಿಗೆ ಭೇಟಿ ನೀಡಿ ಪೂರ್ವ ಸಿದ್ಧತೆ ಅವಲೋಕಿಸಿದರು. ನಶಾ ಮುಕ್ತ ಭಾರತ ಅಭಿಯಾನ ಅನುಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಯೋಜನೆ ಎನ್ಎಪಿ ಡಿಡಿಆರ್ ಮಾದಕ ವಸ್ತುಗಳ ಬಳಕೆ ನಿರ್ಮೂಲಿಸುವ ರಾಷ್ಟೀಯ ಕ್ರಿಯಾಯೋಜನೆ ಅನುಷ್ಠಾನ ಕುರಿತು ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳು ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಮಾದಕ ವಸ್ತು ಹಾಗೂ ತಂಬಾಕು ವ್ಯಸನಮುಕ್ತಿ ಜಾಗೃತಿ ಭಿತ್ತಿಪತ್ರಗಳನ್ನು ಹಾಕಲಾಗುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ದೃಶ್ಯ ಶ್ರಾವ್ಯ ತುಣುಕುಗಳನ್ನು ಬಿತ್ತರಿಸಲಾಗುವುದು ಎಂದರು. ಮಾದಕ ಪದಾರ್ಥಗಳ ವ್ಯಸನಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ

0: ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಶಿಕ್ಷಣ ತಜ್ಞ ಪ್ರಭಾಕರ್ ಕೋರೆ ಹಾಗೂ ಉದ್ಯಮಿ ಟಿಟಿ ಜಗನ್ನಾಥನ್ ಪದ್ಮಶ್ರೀ ಪುರಸ್ಕಾರ ಪಡೆಯಲಿದ್ದಾರೆ. ಶಿಕ್ಷಣ ತಜ್ಞ ಬೆಳಗಾವಿಯ ಪ್ರಭಾಕರ್ ಕೋರೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ರಲ್ಲಿ ಪದ್ಮಶ್ರೀ ನನಗೆ ದೊರಕಿದ್ದು ಬಹಳಷ್ಟು ಆನಂದ ಆಗಿದೆ. ನಾನು ಸುಮಾರು 42 ವರ್ಷ ಈ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷನಾಗಿ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಹಳ್ಳಿಯಲ್ಲಿ ಹೆಚ್ಚಿನ ಶಿಕ್ಷಣ ಸಂಸ್ಥೆ ಮೂಡಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಈ ಭಾಗ ಶಿಕ್ಷಣದಿಂದ ವಂಚಿತಾಗಿತ್ತು. ಬಹಳಷ್ಟು ಹೊಸ ಹೊಸ ಕೋರ್ಸ್ಗಳು, ಹೊಸ ಹೊಸ ಕಾಲೇಜುಗಳನ್ನು ನಾನು ಪ್ರಾರಂಭ ಮಾಡಿದೆ. 318 ಸಂಸ್ಥೆಗಳನ್ನು ಈಗ ನಡೆಸ್ತಾ ಇದೆ. 148,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ. ಅದರ ಜೊತೆಗೆ ಈ ಭಾಗದಲ್ಲಿ ಆರೋಗ್ಯ ಸೇವೆ ಕೊರತೆ ಬಹಳ. ಅದಕ್ಕೆ ಮೊದಲನೇ ಸಲ 1,000 ಹಾಸಿಗೆ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿ ಈ 2,500 ಹಾಸಿಗೆ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ 1,200 ಹಾಸಿಗೆ ನಾವು ಪುಕ್ಕಟ್ಟಾಗಿ ನಡೆಸ್ತಾ ಇದ್ದೇವೆ ಬಡವರ ಸಲುವಾಗಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಕ್ಕಳ ರಕ್ಷಣಾ ಸಮಿತಿ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಹಾಗೂ ಚೈಲ್ಡ್ ಲೈನ್ ಸಂಘಟನೆಯ ಸಹಯೋಗದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದ 5 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯ ಸುಪರ್ದಿಗೆ ನೀಡಲಾಗಿದೆ. ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 1 ವರ್ಷದಲ್ಲಿ 86 ಮಕ್ಕಳು ಕಾಣೆಯಾಗಿವೆ. ಆ ಪೈಕಿ 79 ಮಕ್ಕಳನ್ನು ಪತ್ತೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ HV ದರ್ಶನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಬಾಲ ನ್ಯಾಯ ಕಾಯ್ದೆಯಡಿ ನೋಂದಣಿಯಾದ ಅನಾಥಾಲಯ, ವಿಶೇಷ ಮಕ್ಕಳ ಸಂಸ್ಥೆಗಳು ಸೇರಿದಂತೆ 69 ಮಕ್ಕಳ ಮತ್ತು ಪಾಲನಾ ಸಂಸ್ಥೆಗಳಲ್ಲಿ 2,581 ಮಕ್ಕಳು ಕಲಿಯುತ್ತಿದ್ದಾರೆ ಎಂದರು. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ. ಯುವಜನತೆ ಕ್ರೀಡೆ, ವ್ಯಾಯಾಮ ಸೇರಿದಂತೆ ದೈಹಿಕ ಚಟುವಟಿಕೆಗಳತ್ತ ಮುಂದುವರೆಯಲು, ಸಬಲೀಕರಿಸುವ ಗುರಿ ಅಂತಾರಾಷ್ಟೀಯ ಒಲಿಂಪಿಕ್ ಸಂಸ್ಥೆ ಹೊಂದಿದೆ. ಹಿರಿಯ ಕ್ರೀಡಾ ವರದಿಗಾರ ಬೆಂಗಳೂರಿನ ಗಿರೀಶ್ ದೊಡ್ಡಮನಿ ಅಂತಾರಾಷ್ಟೀಯ ಒಲಿಂಪಿಕ್ ದಿನಾಚರಣೆ ಮಹತ್ವ ತಿಳಿಸಿದ್ದಾರೆ.
5: 1894 June 23 ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಸ್ಮರಣಾರ್ಥವಾಗಿ ದಿನವನ್ನ ಆಚರಣೆ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ಸ್ ಅಂತ ನಾವು ಇದನ್ನ ಕರಿತೀವಿ. ಶುರು ಮಾಡಿದಂತವರು ಫ್ರೆಂಚ್ ವ್ಯಕ್ತಿ ಪಿಯರೆ ದಿ ಕುಬರ್ತಿನ್ ಅಂತ ಹೇಳಿ, ಅವರು ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಪಿತಾಮಹ ಅಂತಾನೆ ಪರಿಚಿತರು. ಒಲಿಂಪಿಕ್ ಕ್ರೀಡೆಗಳ ಮುಖ್ಯ ಧ್ಯೇಯೋದ್ದೇಶ ಪರಸ್ಪರ ಸೌಹಾರ್ದತೆ, ಶಾಂತಿ, ಆರೋಗ್ಯ, ದೈಹಿಕ ಹಾಗೂ ಮಾನಸಿಕ ಸದೃಢತೆ ಮತ್ತು ಮನೋಲ್ಲಾಸವನ್ನ ಉತ್ತೇಜಿಸುವ ಗುರಿಯನ್ನ ಹೊಂದಿರುವಂತಹ ಒಲಿಂಪಿಕ್ ಹಬ್ಬ ಇದು. 4 ವರ್ಷಕ್ಕೊಮ್ಮೆ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಣ, ಎಲ್ಲಾ ಭಾಷೆ, ಎಲ್ಲ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ವಿಭಿನ್ನವಾದ ಜನರು ಒಂದೇ ಸೂರಿನಡಿಯಲ್ಲಿ ಸೇರುವಂತಹ ಈ ಒಲಿಂಪಿಕ್ ನಿಜಕ್ಕೂ ಜಗತ್ತಿನ ಮಹಾ ಹಬ್ಬ.
0: ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಡಿದ್ದು 25ನೇ ತಾರೀಖಿನಿಂದ 4 ಹಂತದ ತರಬೇತಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಪ್ರತಿ ಬೂತ್ಗಳಿಗೆ ರಾಜಕೀಯ ಪಕ್ಷಗಳು ತಮ್ಮ ಏಜೆಂಟ್ ನೇಮಕ ಮಾಡಬೇಕು, ತನ್ಮೂಲಕ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಹಕಾರ ನೀಡುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೋರಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಜಿಲ್ಲಾ

ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಪಾಲ್ಗೊಂಡು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ತಿದ್ದುಪಡಿ ಪ್ರಕ್ರಿಯೆ ಕುರಿತಾದ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಮಟ್ಟಿಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಂಗ್ರಹಾಗಾರ, ಕೃಷ್ಣ ಕೊಳ್ಳ ಜಲ ಸಂರಕ್ಷಣಾ ಹೋರಾಟ ಸಮಿತಿಯಿಂದ ಕೇಂದ್ರ ಸಚಿವರ ಭೇಟಿ, ಸಮಾಲೋಚನೆ. ಕೇಂದ್ರ ಪುರಸ್ಕೃತ ನಶೆ ಮುಕ್ತ ಭಾರತ ಜನಜಾಗೃತಿ ಅಭಿಯಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು. ಮಕ್ಕಳ ರಕ್ಷಣಾ ಸಮಿತಿಯಿಂದ ಬಳ್ಳಾರಿ ನಗರದಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕರ ರಕ್ಷಣೆ. ನಿಮಗೆ ಸಾಧ್ಯವಿದೆ, ಮುನ್ನಡೆಯಿರಿ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:15:35. ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.

0: ಇನ್ನೀಗ ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
1: ಕನ್ನಡ ರತ್ನಭಂಡಾರ. ಇವತ್ತಿನ ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿತ್ತಾನೆ ರಂಗಪ್ಪ ನಾಗರಾಜ, ಕೀರಂ ನಾಗರಾಜ್, ಪ್ರಾಧ್ಯಾಪಕರು, ಬರಹಗಾರರು, ವಿಮರ್ಶಕರು, ಕಾವ್ಯ ಮಂಡಲ ಸಂಶೋಧನಾ ಕೇಂದ್ರವನ್ನು ಶುರು ಮಾಡಿದರು. ವಿದ್ಯಾರ್ಥಿಗಳಲ್ಲಿ ಭಾಷೆ ಬಗ್ಗೆ ಒಂದು ಬೆರಗು, ಕಲೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿದವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಅಕಾಡೆಮಿಗಳಲ್ಲಿ ಕಾರ್ಯನಿರ್ವಹಿಸಿದವರು. ಕಾವ್ಯದ ಕಡುಮೋಹಿ ಕೀರಂ ಅಂತ ಸಹೃದಯರು ಹೇಳ್ತಾ ಇದ್ರು. ಕೇಳೋಣ ಕೀರಂ ನಾಗರಾಜ್ ಅವರ ಧ್ವನಿ.
2: ಸಾಹಿತ್ಯದ ತತ್ವಗಳಿಗೂ ಅಥವಾ ವಿಮರ್ಶಾ ಚಿಂತನೆಗೂ, ವಿಮರ್ಶಾ ವಿಚಾರಗಳಿಗೂ ಬಹಳ ನೇರವಾಗಿ ಬದ್ಧನಾಗಿ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ನಮ್ಮಲ್ಲೇ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳಬೇಕಾದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು. ಅವರು ನಮ್ಮ ಇಡೀ ವಿಮರ್ಶಾ ಪ್ರಸ್ಥಾನವನ್ನು ಅಥವಾ ಸಾಹಿತ್ಯ ತತ್ವದ ಪ್ರಸ್ಥಾನವನ್ನೇ ಒಂದು ರೀತಿಯಲ್ಲಿ ಪುನರಾವಲೋಕನ ಮಾಡಿ ಒಂದು ಹೊಸ ವಿಮರ್ಶಾ ತತ್ವವನ್ನು, ಒಂದು ಸಮರ್ಶ ವಿಮರ್ಶಾ ಚಿಂತನೆಯನ್ನೇ ರೂಪಿಸಿಬಿಟ್ರು. ಅದರಿಂದ ವಿಮರ್ಶೆಯ ತತ್ವವನ್ನು ತನ್ನಾಗಿ ಬಲ್ಲವನಾಗಿದ್ದು ಅವನು ಅದರ ಮೂಲಕನೇ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಥವಾ ಮಹತ್ವದ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ಅಥವಾ ಅಂತಹ ವಿಮರ್ಶಾ ಚಿಂತನೆಗಳ ತಿಳುವಳಿಕೆಯೇ ಹೆಚ್ಚು ಇಲ್ಲದೇ ಇದ್ದಂಥ ಅವನು ಕೂಡ ಶ್ರೇಷ್ಠ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯ ಇದೆ. ಅದರಿಂದ ಎಷ್ಟೋ ಬಾರಿ ತುಂಬ ಚೆನ್ನಾದ ವಿಮರ್ಶಾ ಚಿಂತನೆಯನ್ನು ತಿಳಿದುಕೊಂಡಂಥ ನಮ್ಮ ಅನೇಕ ಲೇಖಕರಿದ್ದಾರೆ. ಆದರೆ ಅವರ ಕೃತಿ ಅಂತಹ ಒಂದು ಮಹತ್ವದ ಅರ್ಥಪೂರ್ಣವಾಗಿರ್ತಕ್ಕಂತಹ ನಿರ್ಮಿತಿ ಆಗಿರೋಲ್ಲ. ಅದರಿಂದ ಸಾಹಿತ್ಯ ತತ್ವದ ಗ್ರಹಿಕೆಗೂ ಸಾಹಿತ್ಯದ ಸೃಷ್ಟಿಗೂ ಬಹಳ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಹೇಳಕ್ಕೆ ಬರಲ್ಲ. ಅಷ್ಟೇ ಅಲ್ಲದೆ ಒಬ್ಬ ಲೇಖಕನೂ ಕೂಡ ಮೂಲತಃ ಒಬ್ಬ ವಿಮರ್ಶಕನೇ. ಯಾಕಂದರೆ ವಿಮರ್ಶನೆ ಪ್ರಜ್ಞೆ ಅಂತನ್ನುವುದು ಅವನ ಸೃಜನಶೀಲತೆಯಲ್ಲಿಯೇ ಅಂತರ್ಗತವಾಗಿರುತ್ತೆ. ಅದರಿಂದ ವ್ಯುತ್ಪತ್ತಿಯ ಒಂದು ಭಾಗವಾಗಿ ಅವನು ಸಾಹಿತ್ಯದ ತತ್ವ, ಮೀಮಾಂಸೆಯ ವಿಚಾರಗಳು, ವಿಮರ್ಶೆ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಆದರೆ ಸೃಜನಶೀಲತೆಯ ಕ್ರಿಯೆ ಇವುಗಳನ್ನೆಲ್ಲವನ್ನು ಕೂಡ ಮೀರಿ ಬೇರೆಯದೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆ ಲಕ್ಷ್ಯ ಲಕ್ಷಣಗಳ ನೆಲೆಗಳಿಂದ ಆಸೆಗೆ ಹೊಸ ವಿಮರ್ಶನ ತತ್ವಗಳು ಕೂಡ ನಿರ್ಮಾಣಗೊಳ್ತಕ್ಕಂಥದ್ದನ್ನು ನಾವು ಅನೇಕ ಕೃತಿಗಳಿಂದ ನೋಡಕ್ಕೆ ಸಾಧ್ಯ ಇದೆ. ನೆನಪು ಮಾಡಿಕೊಳ್ಬೋದು ಅದನ್ನು. ಬಹಳ ಕೆಲವರು ಎಲ್ಲರೂ ಕೂಡ ಅದನ್ನು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕುವೆಂಪು ಅವರ ಪದ್ಯವನ್ನು ವಿವರಿಸ್ತಾರೆ. ನೀನು ಏರಬಲ್ಲಯ್ಯ ಅಂತನ್ನೋ ರೀತಿ ಒಳಗಡೆ ನೀನು ಏರು ಅನ್ನೋವಂತಹ ಒಂದು ನಿರ್ದೇಶನ ಇದ್ದ ಹಾಗೆ ತೋರ್ತಾ ಇದ್ದಾರೆ. ಅಮಿಂದ ಅಲ್ಲಿ ಒಂದು ರೀತಿ ಸೃಜನಶೀಲ ಲೇಖಕ ಮತ್ತು ಓದುಗ ಇವರಿಬ್ಬರ ಸಂಬಂಧ

0: ಈಗ ಎಷ್ಟು ಅರ್ಥಪೂರ್ಣವಾಗಬೇಕು ಮತ್ತು ಅದೆಷ್ಟು ವಿಮರ್ಶಾತ್ಮಕವಾಗಬೇಕು ಎನ್ನುವ ಒಂದು ನೋಟವನ್ನು ಆ ಕವಿತೆ ಒಳಗೊಂಡ ಹಾಗೆ ತೋರ್ತಾ ಇದೆ. ಈ ರೀತಿ ಕುವೆಂಪು ಅವರ ಈ ಕವಿತೆ ಜೊತೆಗೆ ಕನ್ನಡದ ಅನೇಕ ಲೇಖಕರು ವಿಮರ್ಶಕರನ್ನು ಕುರಿತು ಬೇರೆ ಬೇರೆ ಮಟ್ಟಗಳಲ್ಲಿ ವಿಚಾರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತತ್ವ ವಿಚಾರದ ಚರ್ಚೆ ವ್ಯಾಪಕವಾಗಿಬಿಟ್ಟಿದೆ. ಇವಾಗ ಸಂಸ್ಕೃತಿಯ ತತ್ವ ಪ್ರಧಾನವಾದಂತಹ ಚರ್ಚೆ, ಇವಾಗ ನಮ್ಮ ಸಾಮಾಜಿಕ ಚಿಂತನೆಗಳ ಚರ್ಚೆ ಅಥವಾ ಮನಃಶಾಸ್ತ್ರೀಯವಾದಂಥ ನೆಲೆಗಳ ಚರ್ಚೆ ಅಥವಾ ರಾಜಕೀಯ ಸಿದ್ಧಾಂತಗಳ ಚರ್ಚೆ, ಈ ರೀತಿಯಾದಂತಹ ಒಂದು ರೀತಿ ಸಂಸ್ಕೃತಿ ಸಿದ್ಧಾಂತಗಳ ಚರ್ಚೆ ನಡೀತಾ ಇದೆಯೇ ಹೊರತು ಆ ಸಂಸ್ಕೃತಿಯ ಸಿದ್ಧಾಂತದ ಚರ್ಚೆಗೆ ಸಾಹಿತ್ಯವನ್ನು ಕೇಂದ್ರಗೊಳಿಸ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರ ಪ್ರಧಾನವಾಗಿಬಿಟ್ಟಿದೆ. ಅಂದರೆ ನಿಮಗೆ ಗೊತ್ತಿದ್ದಂಗೆ ಥಿಯೇಟಿಕಲ್ ಡಿಸ್ಕಷನ್ ಅದು ಭಾಳ ಪ್ರಧಾನ ಆಗಿಬಿಟ್ಟಿದೆ. ಆ ಥಿಯೇಟಿಕಲ್ ಡಿಸ್ಕಷನ್ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಷ್ಟೆಲ್ಲ ರೀತಿಯಾದಂತಹ ತಾತ್ವಿಕ ಚರ್ಚೆಗೆ ಸಾಹಿತ್ಯ ಸೃಷ್ಟಿ ತುಂಬ ಗಂಭೀರವಾದಂಥ ಕೊಡುಗೆಗಳನ್ನು ಕೊಡುತ್ತೆ. ಅದು ಕೇವಲ ಸಾಹಿತ್ಯದ ಒಂದು ಬೇರೆಯದೇ ಆಗಿರ್ತಕ್ಕಂಥ ಶಿಸ್ತು ಅಂತ ತಿಳಿಯದೆ ಈ ಎಲ್ಲ ಚಿಂತನೆಗೆ ಮೂಲ ದ್ರವ್ಯವನ್ನು ಈ ಸಾಹಿತ್ಯದಿಂದ ನಾವು ಸ್ವೀಕರಿಸಬೇಕಾಗಿದೆ. ಕುವೆಂಪು ಅವರ ಕಾದಂಬರಿಗಳಿಂದ, ಕಾರಾಂತರ ಕಾದಂಬರಿಗಳಿಂದ ಅಥವಾ ಲಂಕೇಶ್ವರ ನಾಟಕಗಳಿಂದ, ತೇಜಸ್ವಿಯವರ ಕೃತಿಗಳಿಂದ, ಕಂಬಾರರ ಕವಿತೆಗಳಿಂದ ನಿರಂತರವಾಗಿ ಹೊಸ ಚಿಂತನೆ, ಸಾಮಾಜಿಕ ಚಿಂತನೆಗಳು, ಹೊಸ ಒಟ್ಟಾರೆ ಹೇಳೋದಾದರೆ ಸಾಂಸ್ಕೃತಿಕ ಚಿಂತನೆ ಉತ್ಪನ್ನವಾಗ್ತಾ ಇದೆ. ಈ ಉತ್ಪನ್ನ ಈ ಇನ್ನಿತರ ಜ್ಞಾನ ಶಾಖೆಗಳಿಗೆ ಏಕೆ ಬೇಕಿಲ್ಲ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲರೂ ಕಾಡ್ತಾ ಇದೆ. ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಾಹಿತ್ಯ ವಿಮರ್ಶೆ ಒಂದು ರೀತಿ ತಾತ್ವಿಕವಾದಂಥ ಗ್ರಹಿಕೆಯ ಕಡೆಗೆ ಒತ್ತು ಬಿದ್ದಿದೆಯೇ ಹೊರತು ಕೃತಿಯನ್ನು ಪ್ರಧಾನವಾಗಿ ಮಾಡಿಕೊಂಡು ಆ ಕೃತಿಯನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹ ವಿಮರ್ಶಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ್ದು ಕೆರಂ ನಾಗರಾಜ ಅವರ ಧ್ವನಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಯಿತು ಕನ್ನಡ ರತ್ನ ಭಂಡಾರದೊಂದಿಗೆ. ಈಗ ಪ್ರಸಾರವಾದಂತಹ ರತ್ನ ಭಂಡಾರ ಕಾರ್ಯಕ್ರಮವನ್ನು ನೀವು ಮರು ಪ್ರಸಾರದಲ್ಲಿ ಸಂಜೆ 6:55 ಮತ್ತೊಮ್ಮೆ ಆಲಿಸಬಹುದು. ಇನ್ನೀಗ ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ. ಯಾವ ಘಳಿಗೆಯೊಳಗೆ ಒಳಗೆ ಬಂದೆ ಚೆಲುವೆ, ಎಷ್ಟು ಚಂದದ ಸಾಲು ನೋಡಿ. ಈ ಸಾಲಿನ ಕರ್ತೃ NS ಲಕ್ಷ್ಮೀನಾರಾಯಣ ಭಟ್ ಅವರು. ಅಂದರೆ ಆ ಒಂದು ಪ್ರೀತಿ ಉಂಟಾದ ಬಗೆ, ಪ್ರೀತಿಯ ನಂತರ ಹೇಗೆಲ್ಲ ಆಯಿತು, ಮನಸ್ಸು ಹೇಗೆ ಹಕ್ಕಿಯ ಹಾಗೆ ಹಾರತ್ತೆ ಅನ್ನುವಂತಹ ಒಂದು ನವಿರಾದ ಪ್ರೇಮದ ವರ್ಣನೆ ಈ ಒಂದು ಗೀತೆಯಲ್ಲಿ ಇದೆ. ಇದೇನೇ ಭಾವಗೀತೆಯ ಒಂದು ಚಂದ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಭಾವಗೀತೆಯ ಸಾಹಿತ್ಯ ಅಂತ ಹೇಳಿದ್ರೆ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂಥದ್ದು, ಸಾಹಿತ್ಯದ ಪರಿಚಯ ಇಲ್ಲದಂಥವರು ಕೂಡ ಈ ಒಂದು ಭಾವಗೀತೆಯ ಹಾಗೆ ಆ ಒಂದು ಸಾಹಿತ್ಯದ ಸವಿಯನ್ನು ಸವಿಯುವಂಥದ್ದು. ಇದು ಭಾವಗೀತೆಯ

ಒಂದು ವಿಶೇಷತೆ ಅಂತ ಹೇಳಬಹುದು. ಈಗ ಈ ಒಂದು ಚಂದದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಸ್ವಾಗತ. ಹೆಚ್ ಕೆ ನಾರಾಯಣ ಹಾಗೂ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಈ ಒಂದು ಚಂದದ ಗೀತೆ ನಿಮಗಾಗಿ.

ಸಾಹಿತ್ಯದ ಪರಿಚಯವೇ ಇಲ್ಲದೇ ಇದ್ದಂತಹ ಸಾಮಾನ್ಯ ಜನರಿಗೂ ಕೂಡ ಕಾವ್ಯದ ಸವಿಯನ್ನು ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಅಂತ ಹೇಳಿದ್ರೆ ಭಾವಗೀತೆಗಳು. ಇನ್ನು ಈ ಭಾವಗೀತೆಗಳನ್ನು ಮನೆ ಮನೆಗೂ ತಲುಪಿಸಿದ್ದು ನಮ್ಮ ಹೆಮ್ಮೆಯ ಆಕಾಶವಾಣಿ. ಆ ಕಾಲದಲ್ಲಿ ಹೆಚ್ ಆರ್ ಲೀಲಾವತಿ, ಮೈಸೂರು ಅನಂತ ಸ್ವಾಮಿ, ಪಿ ಕಾಳಿಂಗರಾವ್ ಅವರಂತಹ ಖ್ಯಾತ ಕಲಾವಿದರ ಭಾವಗೀತೆಗಳನ್ನು ಆಕಾಶವಾಣಿ ನಿಯಮಿತವಾಗಿ ಪ್ರಸಾರ ಮಾಡುವ ಮೂಲಕ ಎಲ್ಲ ಕನ್ನಡಿಗರ ಮನೆ ಮನಗಳಿಗೆ ತಲುಪಿಸ್ತು.

ಭಾವಗೀತೆಗಳನ್ನು ಎಲ್ಲ ಕನ್ನಡಿಗರ ಮನೆ ಮನಗಳಿಗೆ ತಲುಪಿಸುವಂತಹ ಕೆಲಸ ಅಂದಿನಿಂದಲೂ ಇಂದಿಗೂ ಕೂಡ ಮಾಡಿಕೊಂಡು ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯ ಆಕಾಶವಾಣಿ. ಈಗ ಪಿ ಕಾಳಿಂಗರಾವ್ ಅವರದೇ ಧ್ವನಿಯಲ್ಲಿ ಜಿ ಪಿ ರಾಜರತ್ನಂ ಅವರ ಒಂದು ಕವಿತೆ.

0: ನೋಡ್ದ ಅವಗೋಳ್ ದುಳ್ಳ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ, ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮೋ ಜಲಸಂಧಿಯಿಂದ ಹೊರಟಿವೆ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ, ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್, ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ನಂಬಿಕೆಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ್ರ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ. ಪ್ರಸ್ತುತ ನಿರ್ಧಾರಗಳು ಮತ್ತು ಕ್ರಮಗಳು ಮುಂಬರುವ ಶತಮಾನಗಳವರೆಗೆ ದೇಶದ ಭವಿಷ್ಯಕ್ಕೆ ಅಡಿಪಾಯವಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ನಾಯಕರು ರಾಷ್ಟ್ರ ಮೊದಲು ಎಂಬ ತತ್ವಕ್ಕೆ ಭಾರತದ ಅಚಲ ಬದ್ಧತೆಯನ್ನು ಅಂಗೀಕರಿಸಿದ್ದು G7 ಶೃಂಗಸಭೆಯಲ್ಲಿ ಇತ್ತೀಚೆಗೆ ಭಾಗವಹಿಸಿದ್ದನ್ನು ಪ್ರಧಾನಿ ನೆನಪಿಸಿಕೊಂಡರು. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, DAP ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಈ ಹಡಗುಗಳು ಪ್ರಸ್ತುತ ಆಂಧ್ರಪ್ರದೇಶದ ಕೃಷ್ಣಪಟ್ಟಣಂ ಮತ್ತು ಕಾಕಿನಾಡ, ಒಡಿಶಾದ ಪಾರಾದೀಪ್ ಬಂದರು ಮತ್ತು ಗುಜರಾತ್ನ ಮುಂದ್ರಾ ಬಂದರು ಸೇರಿದಂತೆ ದೇಶಾದ್ಯಂತ ತಮ್ಮ ಗೊತ್ತುಪಡಿಸಿದ ಗಮ್ಯಸ್ಥಾನ ಬಂದರುಗಳ ಕಡೆಗೆ ಸಾಗುತ್ತಿವೆ. ದೇಶದ ಅಸ್ತಿತ್ವದಲ್ಲಿರುವ ರಸಗೊಬ್ಬರ ಬಫರ್ಗಳಿಗೆ ಪೂರೈಸಲು ಮತ್ತು ಪ್ರಸಕ್ತ ಕೃಷಿ ಅವಶ್ಯಕತೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಹೊಸ ಆಮದುಗಳನ್ನು ತಕ್ಷಣವೇ ಒದಗಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ದೇಶದ ಸಂಚಿತ ರಸಗೊಬ್ಬರ ದಾಸ್ತಾನು 196 ಲಕ್ಷ ಟನ್ಗಳಷ್ಟಿದ್ದು, ಕಳೆದ ವರ್ಷದ ಇದೇ ಅವಧಿಯಲ್ಲಿ ಇದು 168 ಲಕ್ಷ ಟನ್ಗಳಷ್ಟಿತ್ತು. ಬಿಕ್ಕಟ್ಟಿನ ನಂತರ ದೇಶೀಯ ರಸಗೊಬ್ಬರ ಉತ್ಪಾದನೆಯು ಗಮನಾರ್ಹವಾಗಿ ಏರಿಕೆಯಾಗಿ 133 ಲಕ್ಷ ಮೆಟ್ರಿಕ್ ಟನ್ಗಳನ್ನು ತಲುಪಿದೆ ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ ಈ ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಸಶಸ್ತ್ರ ಪಡೆಗಳು ಭಾರತೀಯ ನಾಗರಿಕರ ಹತ್ಯೆಗೆ ಕಾರಣರಾದವರನ್ನು ಮಾತ್ರ ಗುರಿಯಾಗಿಸಿಕೊಂಡವು ಎಂದು ಹೇಳಿದರು. ಸಾಮರ್ಥ್ಯ ಮತ್ತು ಸಂಸ್ಕೃತಿ ಎರಡಕ್ಕೂ ಒತ್ತು ನೀಡುವ ಮೂಲಕ ಸಬಲೀಕೃತ ಭಾರತವನ್ನು ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಮಾನವೀಯತೆಗೆ ದಾರಿ ತೋರಿಸಿದೆ, ನಾಗರಿಕರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಹುಟ್ಟುಹಾಕಿದ್ದಕ್ಕಾಗಿ ಭಾರತೀಯ ಸಂತರನ್ನು ಅವರು ಶ್ಲಾಘಿಸಿದರು. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024 30.1%-2025 ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. 2025 ದೇಶದಲ್ಲಿ ಹಡಗು ಮರುಬಳಕೆ ಗಣನೀಯವಾಗಿ 2.99 ಮಿಲಿಯನ್ ಒಟ್ಟು ಟನ್ಗಳಿಗೆ ಏರಿದೆ. ಇದು 2024 1.86 ಮಿಲಿಯನ್ ಒಟ್ಟು ಟನ್ಗಳಿಗಿಂತ ಸುಮಾರು 60%+ ಹೆಚ್ಚಾಗಿದೆ. ಈ ಸಾಧನೆಯೊಂದಿಗೆ ಮ್ಯಾರಿಟೈಮ್ ಇಂಡಿಯಾ ವಿಷನ್ 2030 ಅಡಿಯಲ್ಲಿ ವಿಶ್ವದ ಪ್ರಮುಖ ಹಡಗು ಮರುಬಳಕೆ ರಾಷ್ಟವಾಗಲು ನಿಗದಿಪಡಿಸಿದ ಗುರಿಯನ್ನು ನಿಗದಿತ ಸಮಯಕ್ಕಿಂತ 5 ವರ್ಷಗಳ ಮೊದಲೇ ಸಾಧಿಸಿದೆ.

0: ಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಬಂದರುಗಳು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರು, ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮುತ್ತಿರುವುದು ನಿರಂತರ ನೀತಿ ಸುಧಾರಣೆಗಳು, ಕೈಗಾರಿಕಾ ಪ್ರಯತ್ನಗಳು ಮತ್ತು ಅಂತಾರಾಷ್ಟ್ರೀಯ ಪರಿಸರ ಮತ್ತು ಸುರಕ್ಷತಾ ಮಾನದಂಡಗಳ ಅನುಸರಣೆಯ ಯಶಸ್ಸನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಹಡಗು ಮರುಬಳಕೆಗಾಗಿ ಜಾಗತಿಕ ಕೇಂದ್ರವಾಗಿ ದೇಶದ ಸ್ಥಾನವನ್ನು ಈ ಸಾಧನೆಯು ಬಲಪಡಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ದಕ್ಷತೆ ಮತ್ತು ಕಾರ್ಯಾಚರಣೆಯ ಸುಲಭತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಪೋರ್ಟಲ್ನ ಉದ್ಘಾಟನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ. ರೈತರು, ಸದಸ್ಯ ಸಂಸ್ಥೆಗಳು ಮತ್ತು ಪಾಲುದಾರರ ಹಿತದೃಷ್ಟಿಯಿಂದ ಹರಾಜು ಸಂಬಂಧಿತ ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್, ವಿದ್ಯಾರ್ಥಿ ವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ನಂತರ ಅಮಿತ್ ಶಾ ಅವರು ನಾಫೆಡ್ನ ನಿರ್ದೇಶಕರ ಮಂಡಳಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರು ತಮ್ಮ ಹಿಂದಿನ ಭೇಟಿಯ ಸಮಯದಲ್ಲಿ ನೀಡಿದ ನಿರ್ದೇಶನಗಳ ಮೇಲೆ ಮತ್ತು ನಾಫೆಡ್ನ ಭವಿಷ್ಯದ ಮಾರ್ಗಸೂಚಿಯ ಕುರಿತು ತಿಳಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಡಿಜಿಟಲ್ ಮತ್ತು ಕಲ್ಯಾಣ ಉಪಕ್ರಮಗಳ ಆರಂಭವು ಪ್ರಧಾನಿ ನರೇಂದ್ರ ಮೋದಿಯವರ ಸಹಕಾರದಿಂದ ಸಮೃದ್ಧಿ ಎಂಬ ದೃಷ್ಟಿಕೋನ ಮತ್ತು ತಂತ್ರಜ್ಞಾನ, ಪಾರದರ್ಶಕತೆ ಮತ್ತು ರೈತ ಕೇಂದ್ರಿತ ಸುಧಾರಣೆಗಳ ಮೂಲಕ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸುವ ಸರ್ಕಾರದ ಪ್ರಯತ್ನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಿಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ಕೈಲಿಯನ್ ಎಂಬಾಪೆ 2 ಗೋಲುಗಳನ್ನು ಗಳಿಸಿದರು ಮತ್ತು ಔಸ್ಮಾನೆ ಡೆಂಬೆಲೆ 3 ಗೋಲು ಗಳಿಸಿದರು. ಆದರೆ ಪಂದ್ಯವು ತೀವ್ರ ಗುಡುಗು ಸಹಿತ ಮಳೆಯಿಂದ ಮುಚ್ಚಿಹೋಯಿತು. ಇದು 2:12 ವಿಳಂಬ. ಪ್ರೇಕ್ಷಕರನ್ನು ಸ್ಥಳಾಂತರಿಸುವುದು ಮತ್ತು ಮೈದಾನವನ್ನು ಸಂಪೂರ್ಣವಾಗಿ ತೊಳೆಯುವುದು ಅಗತ್ಯವಾಯಿತು. ಇದಕ್ಕೂ ಮೊದಲು ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಗೋಲುಗಳಿಂದ ಸೋಲಿಸಿ 32 ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿತು. ಅರ್ಜೆಂಟೀನಾ ನಾಯಕ ಲಿಯೋನೆಲ್ ಮೆಸ್ಸಿ 38 ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಸಂಖ್ಯೆಯನ್ನು 18 ಏರಿಸಿದರು. ಜರ್ಮನಿಯ ಮಿರೋಸ್ಲಾವ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರರಾದರು. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. 2024 ಚೀನಾದ ಹುಲುನ್ ಬುಯಿರ್ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮೊದಲ ಮುಖಾಮುಖಿ ಇದಾಗಿದ್ದು ಆ ಪಂದ್ಯದಲ್ಲಿ ಭಾರತ 2-1 ಅಂತರದ ಜಯ ಸಾಧಿಸಿತ್ತು. ಕಳೆದ 10 ವರ್ಷಗಳಲ್ಲಿನ 17 ಪಂದ್ಯಗಳಲ್ಲಿ ಭಾರತ 15 ಗೆಲುವುಗಳು ಮತ್ತು 2 ಡ್ರಾಗಳನ್ನು ಸಾಧಿಸಿದೆ. FIH ಪ್ರೊ ಲೀಗ್ನ ರೋಟರ್ಡ್ಯಾಮ್ ಲೆಗ್ನ ನಿನ್ನೆಯ ಅಂತಿಮ ಪಂದ್ಯದಲ್ಲಿ ವಿಶ್ವದ 2 ಶ್ರೇಯಾಂಕದ ನೆದರ್ಲ್ಯಾಂಡ್ಸ್ ವಿರುದ್ಧ 3-2 ಅಂತರದ ಜಯ ಗಳಿಸಿದ ನಂತರ ಭಾರತೀಯ ಹಾಕಿ ತಂಡವು ತನ್ನ ವೇಗವನ್ನು ಮುಂದುವರಿಸುವ ಗುರಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ವಿಶ್ವದ ನಂಬರ್ 14 ಶ್ರೇಯಾಂಕದ ಲಕ್ಷ್ಯ ಸೇನ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಬೆಲ್ಜಿಯಂನ ಜೂಲಿಯನ್ ಕರಾಗಿ ಮತ್ತು 5 ಶ್ರೇಯಾಂಕದ ಕಿಡಂಬಿ ಶ್ರೀಕಾಂತ್ ತಮ್ಮ ಮೊದಲ ಸುತ್ತಿನಲ್ಲಿ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿಯಾವೋ ಜುವೋಫು ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ. ರಸಗೊಬ್ಬರಗಳನ್ನು ಸಾಗಿಸುತ್ತಿದ್ದ 4 ಸರಕು ಹಡಗುಗಳು ಹಾರ್ಮುಜ್ ಜಲಸಂಧಿಯಿಂದ ಹೊರಟಿವೆ. ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. 2025 ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್. ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
5: ಟ್ಯೂನ್ ಮಾಡಿದರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋದಲ್ಲಿ ಸಮಯ 7:45:35.
6: ಓಹೋ, ಮನೆಯ ಎಲ್ಲ ಕೆಲಸ ನಾನೇ ಮಾಡಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
7: ಹಾಗೆ ಹೇಳು ಮತ್ತೆ.
6: ನಿರ್ಮಾ ಶುದ್ಧ ಉಪ್ಪು.
8: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
5: ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೀವಿ, ಭಾವಗೀತೆಗಳನ್ನ ಕೇಳ್ತಾ ಇದ್ದೀವಿ. ಮುಂದಿನ ಭಾವಗೀತೆ ಈಗ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ. ಚಂದ್ರಶೇಖರ ಕಂಬಾರರ ರಚನೆ ಇದು.

ಭಾವಗೀತೆಗಳು ಸಾಕ್ತಾ ಇದೆಯೇ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇನ್ನು ಭಾವಗೀತೆ ಸಾಹಿತ್ಯ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆಕಾಶವಾಣಿಗೂ ವಿಶೇಷವಾದಂತಹ ನಂಟು. ಇನ್ನು ಈ ಭಾವಗೀತ ಸಾಹಿತ್ಯ ಅನ್ನೋದು ಏನಿದೆ, ಅದನ್ನು ನಮ್ಮ ಕನ್ನಡಿಗರ ಮನೆ ಮನಗಳಿಗೆ ಮುಟ್ಟಿಸಿದಂತಹ ಶ್ರೇಯ ನಮ್ಮ ಆಕಾಶವಾಣಿಯದು ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಿಲ್ಲ. ಕುವೆಂಪು, ದರಾಬೇಂದ್ರೆ, ಕೆ ಎಸ್ ನರಸಿಂಹಸ್ವಾಮಿ ಮತ್ತು ಜಿ ಎಸ್ ಶಿವರುದ್ರಪ್ಪ ಅವರಂತಹ ದಿಗ್ಗಜರ ಕವನಗಳು ಭಾವಗೀತೆಗಳಾಗಿ ಆಕಾಶವಾಣಿಯಲ್ಲಿ ಬಿತ್ತರಗೊಂಡು ಅಪಾರ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವಂಥದ್ದು. ಈಗಲೂ ಕೂಡ ಆಕಾಶವಾಣಿಯು ರಾಜ್ಯಾದ್ಯಂತ ಇರುವಂತಹ ಭಾವಗೀತೆ ಕಲಾವಿದರಿಗೆ ಶ್ರೇಣೀಕೃತ ಕಲಾವಿದರನ್ನಾಗಿ ಅಂದರೆ ಗ್ರೇಡ್ ಆರ್ಟಿಸ್ಟ್ ಅಂತ ಹೇಳಿ ಗುರುತಿಸಿ ಗೌರವಿಸಿ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇದೆ. ಹಾಗಾಗಿ ಆಕಾಶವಾಣಿ ಮತ್ತು ಭಾವಗೀತೆಗಳು ಅಂತ ಹೇಳಿದ್ರೆ ವಿಶೇಷವಾದಂತಹ ನಂಟು. ಇನ್ನೀಗ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಚಂದದ ಭಾವಗೀತೆಯನ್ನು ಕೇಳೋಣ. ಇದು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.

ಬೆಳಗಿನಿಂದಲೂ ಜೊತೆಯಾಗಿರುವಂತಹ ನಮ್ಮ ಕೇಳುಗರ ಸಂದೇಶಗಳು ಏನೇನು ಹೇಳ್ತಾ ಇವೆ ನೋಡೋಣ. ನಾಗರಾಜ್ ಕೊಡೇಕಲ್ ಅವರು ಗಂಗಾವತಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬೆಳಗ್ಗೆ ಅಂತ ಹೇಳಿದ್ರೇ ಫ್ರೆಶ್ ಮೂಡಿರುತ್ತೆ. ಯಾಕಂತ ಹೇಳಿದ್ರೆ ವಿಶ್ರಾಂತಿ ಪಡೆದಂತಹ ದೇಹ ಹಾಗೆ ಮನಸ್ಸು ಎರಡೂ ಕೂಡ ವಿಶ್ರಾಂತಿಯನ್ನು ಪಡೆದು ಫ್ರೆಶ್ ಮೂಡ್ನಲ್ಲಿ ಇರುತ್ತೆ. ಆ ಮೂಡ್ನಲ್ಲಿ ನವಚೇತನವನ್ನು ನೀಡುವಂಥದ್ದು ನಾದೋಪಾಸನೆಯ ಭಕ್ತಿಗೀತೆಗಳು, ಹಾಗೆ ಶುಭೋದಯ ಕರ್ನಾಟಕದಲ್ಲಿ ಮೂಡಿ ಬರುವಂತಹ ಭಾವಗೀತೆಗಳು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಪ್ರೀತಿಯ ಸಂದೇಶಕ್ಕೆ. ಹಾಗೆ ನಾದೋಪಾಸನೆಯಲ್ಲಿ ಮೂಡಿ ಬಂದಂತಹ ಕಥೆ ಚೆನ್ನಾಗಿತ್ತು. ನಮ್ಮ ತಾಯಿಯವರು ಕೂಡ ಯಾವಾಗಲೂ ಹೇಳ್ತಾ ಇದ್ರು, ಬದುಕಿದ್ರೆ ಆಲದ ಮರದ ಥರ ಬದುಕಬೇಕು ಅಂತ ಹೇಳಿ. ಆ ಮಾತನ್ನು ಈ ದಿನ ನಾದೋಪಾಸನೆಯಲ್ಲೇ ಕೇಳಿ ಮತ್ತೊಮ್ಮೆ ತುಂಬ ಸಂತೋಷ ಆಯಿತು. ಹೌದು, ಬದುಕಿದ್ರೆ ಆಲದ ಮರದ ಹಾಗೆ ನಾಲ್ಕು ಜನರಿಗೆ ಉಪಯೋಗ ಆಗೋ ಹಾಗೆ ಬದುಕಬೇಕು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗಾನಸುಮ ಅವರು ಪಟ್ಟಸುಮನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಕೇಳುಗ ಕಿವಿಗಳ ಕವಿಗಳ ಶ್ರೋತೃಗಳ ಪರವಾಗಿ ಶುಭೋದಯ. ಮುಂಜಾನೆಯ ಹೊತ್ತಲ್ಲಿ ಮಧುರವಾದಂತಹ ಗೀತೆಗಳು ನಮ್ಮ ಮನೆ ಮನಸ್ಸನ್ನು ತುಂಬತ್ತೆ. ವಿವಿಧ ಭಾರತಿಗೆ ಧನ್ಯವಾದ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದ. ಹಾಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವಂತಹ ಭಕ್ತಿಗೀತೆಗಳಿಗಾಗಿ ನಾವು ಪ್ರತಿದಿನ ನಾದೋಪಾಸನೆಗಾಗಿ ಕಾಯ್ತಾ ಇರ್ತೀವಿ ಅಂತ ಹೇಳಿ ಸುಭಾಷ್ ಕುಲಕರ್ಣಿ ಅವರು ಮೀರಾ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಲದ ಮರದ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸ್ಕೊಟ್ರಿ, ಕಥೆ ಚೆನ್ನಾಗಿತ್ತು, ಒಳ್ಳೆಯ ಸಂದೇಶ ಇತ್ತು ಅಂತ ಹೇಳಿ ಕೆ ಪಿ ಸಂಪತ್ ಕುಮಾರ್ ನೆಹರು ಕಾಲೋನಿಯಿಂದ ತಿಳಿಸಿದ್ದಾರೆ. ಹಾಗೆ ಧರ್ಮಣ್ಣ ಧನ್ನಿ ಅವರು ಹೇಳ್ತಾ ಇದ್ದಾರೆ, ಕಣ್ಣಿಗೆ ಕಾಣುವ ದೇವರು ಅಮ್ಮನು ತಾನೇ ಅನ್ನುವಂತಹ ಗೀತೆ ಕೇಳಿ ಮನಸ್ಸು ತುಂಬಿ ಬಂತು ಅಂತ ಹೇಳಿ. ಹಾಗೆಯೇ ಕೀರಂ ನಾಗರಾಜ್ ಅವರ ಮಾತುಗಳು ಇಷ್ಟ ಆಯಿತು ಕನ್ನಡ ರತ್ನ ಭಂಡಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಾವಗೀತೆ ಭಾವನೆಗಳನ್ನು ಕೆದಕುವಂತಹ ಸಾಹಿತ್ಯ ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ, ಭಾವಗೀತೆಗಳು ನನಗೆ ಬಹಳ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಹಾಗೆಯೇ ಅವರು ಕೂಡ ಆಲದ ಮರದ ಕಥೆಯನ್ನು ಕೇಳಿ ನನಗೂ ಕೂಡ ಸಂಪೂರ್ಣವಾದಂತಹ ತೃಪ್ತಿ ಇದೆ, ಯಾಕಂತ ಹೇಳಿದರೆ ನನಗೆ ಕೈಲಾದಷ್ಟು ಸಹಾಯವನ್ನು ನಾನು ಆಗಾಗ ಮಾಡ್ತಾನೇ ಇರ್ತೀನಿ, ಇನ್ನೂ ಮಾಡುವಂತಹ ಹಂಬಲ ಮನಸ್ಸು ಎರಡೂ ಕೂಡ ಇದೆ ಅಂತ ಹೇಳಿ ಅವರು ಸಂದೇಶವನ್ನು ಬರೆಯೋದ್ರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಹೀಗೆ ಮುಂದುವರಿಲಿ. ಹೌದು, ಈ ರೀತಿ ನಾವು ಬದುಕಿದಾಗ ಖಂಡಿತವಾಗಿಯೂ ತೃಪ್ತಿಯ ಭಾವ ನಮ್ಮ ಮನಸ್ಸಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಮೂಡ್ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಅತೃಪ್ತಿ ಅದು ಕಾಣ್ತಾ ಇರುತ್ತೆ. ಹಾಗಾಗಿ ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಿದಾಗ, ಅದರಲ್ಲೂ ಅಗತ್ಯ ಇರುವಂಥವರಿಗೆ ನಾವು ಸಹಾಯವನ್ನು ಮಾಡಿದಾಗ ಅವರಲ್ಲಿ ಮೂಡುವಂತಹ ಸಂತೋಷದ ಭಾವನೆ ಇದೆಯಲ್ಲ, ಅದು ನಿಜಕ್ಕೂ ಯಾರೇ ಆಗಲಿ ಅವರಿಗೆ ತೃಪ್ತಿಯನ್ನು ನೀಡುವಂಥದ್ದು ಮಾಡಿದಂಥವರಿಗೆ. ಹೀಗಂತ ಹೇಳ್ದ ಇಂದಿನ ಭಾವಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಗಿದೆ. ಮತ್ತೊಮ್ಮೆ ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನೀಗ 8:08 ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವಂತಹ ಸಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮತ್ತು ವಿಶ್ವಾಸಾರ್ಹ ಆರ್ಥಿಕತೆಯಾಗಿದ್ದು ವಿಶ್ವಾಸಾರ್ಹ ಶಕ್ತಿಯಾಗಿ ಮಾರ್ಪಟ್ಟಿದೆ. ನಿನ್ನೆ ನವದೆಹಲಿಯಲ್ಲಿ ಖಾಸಗಿ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಕಳೆದ 12 ವರ್ಷಗಳಲ್ಲಿ ರಾಷ್ಟ ಮೊದಲು ಎಂಬ ಮನೋಭಾವ ಭಾರತದ ಸಾಧನೆಗಳಿಗೆ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ಭಾರತೀಯ ರಾಷ್ಟೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ನಾಫೆಡ್ ಹರಾಜು ಪೋರ್ಟಲ್ ಅನ್ನು ಉದ್ಘಾಟಿಸಲಿದ್ದಾರೆ. ಯೂರಿಯಾ, ಡಿ ಅಮೋನಿಯಂ ಫಾಸ್ಫೇಟ್, ಡಿಎಪಿ ಮತ್ತು ಸಲ್ಫರ್ ಸರಕನ್ನು ಹೊತ್ತ 4 ಹಡಗುಗಳು ಕಳೆದ ವಾರ ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. ಇದೇ 25ರಂದು ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿರುವ 33 ಸ್ವಿಲ್ವೇ ಗೇಟುಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರುಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜವಾಬ್ದಾರಿ ಹಾಗೂ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಸೂಚಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತಂತೆ ಇದೇ 26ರಂದು ವಿಧಾನಸೌಧಕ್ಕೆ ಚರ್ಚೆಗೆ ಬರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದು ಪಂಥಾಹ್ವಾನ ನೀಡಿದ್ದಾರೆ. ರಾಜ್ಯದಲ್ಲಿ 2400 ಚದರ ಅಡಿವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡುವ ಕುರಿತು ಇಂಧನ ಇಲಾಖೆ ಆದೇಶ ಹೊರಡಿಸಿದೆ. ಪೊಲೀಸ್ ಕಾನ್ಸ್ಟೇಬಲ್ 1600 ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಜುಲೈ 22 ಕೊನೆಯ ದಿನವಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಫ್ರಾನ್ಸ್ ತಂಡವು ಮುಂಜಾನೆ ಫಿಲಡೆಲ್ಫಿಯಾ ಕ್ರೀಡಾಂಗಣದಲ್ಲಿ ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ಇರಾಕ್ ಅನ್ನು 3-0 ಗೋಲುಗಳಿಂದ ಸೋಲಿಸಿ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಖಚಿತಪಡಿಸಿಕೊಂಡಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 8:03:28. ಆತ್ಮೀಯ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಚುತಿಯಾಗಿದ್ದೀನಿ ನಿಮ್ಮ ಬಾನುಲಿ ಕೇಳತಿ ಹೇಮಾ ಹರೀಶ್. ಇನ್ನು ಈ ದಿನ June 23 ಯಾವ್ಯಾವ ದಿನ ವಿಶೇಷತೆಗಳು ಈ ದಿನ ಇದೆ ಅಂತ ಹೇಳಿ ಒಮ್ಮೆ ಕಣ್ಣಾಡಿಸಿ ಬರೋಣ. ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಈ ದಿನ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನ ಅಂತ ಕೂಡ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ ವಿಶ್ವಾದ್ಯಂತ. ಸಮುದಾಯಕ್ಕೆ ಸಾರ್ವಜನಿಕ ಸೇವೆಯ ಮೌಲ್ಯವನ್ನು ತಿಳಿಸೋದಕ್ಕೆ, ಹಾಗೆ ಆಚರಿಸೋದಕ್ಕೆ ಮತ್ತು ಜಾಗತಿಕವಾಗಿ ಸಾರ್ವಜನಿಕ ಸೇವಕರ ಕಠಿಣ ಪರಿಶ್ರಮ, ಸಾರ್ವಜನಿಕ ಸೇವಕರ ಕಠಿಣ ಪರಿಶ್ರಮ ಏನಿದೆ ಅದನ್ನು ಗುರುತಿಸೋದು, ಗೌರವಿಸೋದು, ಹಾಗೆ ಅವರ ಸಮರ್ಪಣೆ ಎಷ್ಟಿದೆ ಅನ್ನೋದನ್ನು ಎಲ್ಲರಿಗೂ ಸಹ ತಿಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ವಿಶ್ವಸಂಸ್ಥೆ ಈ ದಿನವನ್ನು ಸಾರ್ವಜನಿಕ ಸೇವಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡುತ್ತೆ. ಹಾಗೆಯೇ ಅಂತಾರಾಷ್ಟ್ರೀಯ ವಿಧವೆಯರ ದಿನ ಈ ದಿನ ಕೂಡ ಅಂತ ಕೂಡ ಹೇಳ್ತಾರೆ. ಅಂದರೆ ತಮ್ಮ ಸಂಗಾತಿಯ ನಷ್ಟದ ನಂತರ ಹೆಣ್ಮಕ್ಕಳು ಯಾವ ರೀತಿ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ, ಹಾಗೆಯೇ ಅವರ ಹಕ್ಕುಗಳ ಉಲ್ಲಂಘನೆ ಯಾವ ರೀತಿ ಆಗತ್ತೆ, ಇದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಅಂತ ಹೇಳಿ ಈ ದಿನವನ್ನು ಅಂತಾರಾಷ್ಟ್ರೀಯ ವಿಧವೆಯರ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ.

ವಿಷ್ಣುವರ್ಧನ ಚಿತ್ರದ ಹಾಡನ್ನು ಕೇಳಿದ್ರಿ, ಟಿಪ್ಪು ಹಾಗೂ ಸೌಮ್ಯ ರಾವ್ ಅವರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇತ್ತು. ಇನ್ನೀಗ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡು, ಕವಿರಾಜ್ ಅವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸ್ವರ ಕಲ್ಪನೆ ಇದೆ.

ರನ್ನಾ ಚಿತ್ರದ ಹಾಡು ಟಿಪ್ಪು ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ. ಸಮಯ 8:15ಕ್ಕೆ ನಾವು ಸಮೀಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಮೂಡಿ ಬರುತ್ತೆ. ಆನಂತರ ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳು

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 8:30
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ.
2: ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ?
4: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:32:30 ಸಮಯ ಇದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳುಗರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನ ವಿಶೇಷತೆಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಶುಭೋದಯ ಕರ್ನಾಟಕದಲ್ಲಿ. ಈ ದಿನ ನಮ್ಮ ಕನ್ನಡ ಚಿತ್ರರಂಗ ಸದಾ ನೆನಪಿನಲ್ಲಿ ಇಡುವಂತಹ ವ್ಯಕ್ತಿಯೊಬ್ಬರ ಜನ್ಮದಿನ. ಕನ್ನಡ ಚಿತ್ರ ಸಂಗೀತಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಮಹನೀಯರು ಇವರು. ಗೀತ ಸಾಹಿತಿ, ಹಾಗೆ ಸ್ವರ ಸಂಯೋಜಕ, ಹೌದು ಮಾಂತ್ರಿಕ ಸಂಯೋಜಕ ಹಂಸಲೇಖ ಅವರ ಹುಟ್ಟುಹಬ್ಬ ಈ ದಿನ. ನಾದಬ್ರಹ್ಮ ಹಂಸಲೇಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೆ ವಿವಿಧ ಭಾರತಿ. June 23 ಕನ್ನಡದ ಹೆಸರಾಂತ ಗೀತರಚನೆಕಾರ ಹಾಗೆ ಸ್ವರ ಸಂಯೋಜಕರಾದಂತಹ ಹಂಸಲೇಖ ಅವರ ಜನ್ಮದಿನ.

ನಮ್ಮ ಕನ್ನಡದ ನಾದ ಬ್ರಹ್ಮ ಅಂತಲೇ ಪ್ರಖ್ಯಾತರಾದಂತಹ ಹಂಸಲೇಖ ಅವರ ಹುಟ್ಟುಹಬ್ಬ ಈ ದಿನ ಜೂನ್ 23ನೇ ತಾರೀಕು. 300ಕ್ಕೂ ಹೆಚ್ಚು ಗೀತೆಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ, ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ ಅವರು. ಮತ್ತೊಮ್ಮೆ ಎಲ್ಲ ಕೇಳುಗರ ಪರವಾಗಿ, ಹಾಗೆ ವಿವಿಧ ಭಾರತೀಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನಾದಬ್ರಹ್ಮ ಹಂಸಲೇಖ ಅವರಿಗೆ.

ಶುಭೋದಯ ಕರ್ನಾಟಕದಲ್ಲಿ ನಾವಿದ್ದೇವೆ, ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಮುತ್ತಿನ ಹಾರ ಚಿತ್ರದಿಂದ, ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಹೌದು, ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳಲ್ಲಿ ಯಾವ ವಿಶೇಷ ಇದೆ ಅಂತ ಹೇಳೋದು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಪ್ರಸಾರ ಆಗ್ತಿರುವ ಎಲ್ಲ ಗೀತೆಗಳು ಕೂಡ ಹಂಸಲೇಖ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಗೀತೆಗಳು.

ಒಂದು ಗೀತೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

0: ಕಲ್ಪನೆಗೆ ಕನ್ನಡಿ.
1: ಏನೀ ಕಲಾ ವಿಲಾಸ, ಏನೀ ಮನೋವಿಕಾಸ,
0: ಸೃಜನಶೀಲತೆಗೆ ಮುನ್ನುಡಿ.
2: ಧನ್ಯನಾದೆ ಧನ್ಯನಾದೆ, ಓಹೋಯ್ ಕೇಳಬೇಕಯ್ಯ.
0: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
0: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ,
4: ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ,
0: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
5: ಯಾವ ಊರಕ್ಕೆ ನೀ ಮೈ ಕಾರ್ತಿ, ನನಗಿ ಮನಿ ಆರ್ತಿ.
0: ಮನಸ್ಸಿನ ವಿಡಿಯೋ, ಭಾವದ ಆಡಿಯೋ, ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 9:14:14. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ. ಪ್ರಪಂಚದಾದ್ಯಂತ ಹರಡಿರುವಂತಹ ಎಲ್ಲ ಅಥ್ಲೀಟ್ಗಳಿಗೆ ಶುಭಾಶಯಗಳನ್ನು, ಶುಭ ಕಾಮನೆಗಳನ್ನು ಕೋರ್ತಾ ಈ ಕುರಿತಾಗಿ ಒಂದಷ್ಟು ಮಾತನಾಡ್ತಾ ಸಾಗೋಣ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಇಂದಿನ ವಿಶೇಷ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ.

ರಂಗ SSLC ಚಿತ್ರದ ಒಂದು ಚೆಂದದ ಗೀತೆ ಮೂಡಿ ಬಂತು ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಚೌಟ ಅವರ ಸಂಗೀತವಿತ್ತು. ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರೆ ಅಥ್ಲೀಟ್ಗಳು ಹೇಗೋ ಹಾಗೆ ಬರೋ ಹಾಗೆ ಇಲ್ಲ, ಹಾಗೇನೆ ಈ ವರ್ಷ ನಾನು ಪ್ರಾಕ್ಟೀಸ್ ಮಾಡಿಬಿಡ್ತೀನಿ ಹೋಗ್ತೀನಿ ಅನ್ನೋ ಹಾಗೆ ಹೇಳೋ ಹಾಗೂ ಇಲ್ಲ. ಯಾಕಂತ ಹೇಳಿದ್ರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪದಕವನ್ನು ಗೆಲ್ಲಬೇಕು, ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಪರಿಶ್ರಮ ಅವರದಾಗಿರುತ್ತೆ. ಕೆಲವೊಂದು ಬಾರಿ ಆ ಒಂದು ಗುರಿ ಹುಟ್ಟಿನಿಂದಲೇ ಬಂದಿರುವಂಥದ್ದು, ಅಂದರೆ ಇನ್ನೂ ಚಿಕ್ಕ ಮಕ್ಕಳು 1-2 ವರ್ಷದವರಿದ್ದಾಗಲೇ ಅವರ ತಂದೆ ತಾಯಂದರು ಮುಂದೆ ಈ ರೀತಿ ಸಾಧನೆ ಮಾಡಬೇಕು ಅಂತ ಹೇಳಿ ಆ ಚಿಕ್ಕ ವಯಸ್ಸಿನಿಂದಲೇ ಕಠಿಣ ತರಬೇತಿಗೆ ಮಕ್ಕಳನ್ನು ಒಡ್ಡುವಂಥದ್ದು, ಹಾಗೆ ಮಕ್ಕಳು ಗುರಿಯನ್ನು ಇಟ್ಕೊಂಡು ಆ ಕಠಿಣ ತರಬೇತಿಯನ್ನು ಮಾಡುವಂಥದ್ದು ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇರುವಂಥದ್ದು. ಅಂದರೆ ಸಾಧನೆ ಕೇವಲ 1-2 ವರ್ಷಗಳಲ್ಲ, ಹಲವಾರು ವರ್ಷಗಳ ಸಾಧನೆ ಇದ್ದಾಗ ಮಾತ್ರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಒಂದು ಪದಕದ ಕನಸನ್ನು ಕಾಣುವಂಥದ್ದು ಆಗಿದೆ. ಆದರೆ ಮತ್ತೊಂದು ಅಂತ ಹೇಳಬೇಕಾದ್ರೆ ಎಷ್ಟೊಂದು ಕಠಿಣ ಅಂತ ಹೇಳಿದ್ರೆ ಪದಕಗಳು ಗೆದ್ದ ಕೂಡಲೇ ನಾವು ವಿಜಯಿ ಅಂತ ಹೇಳಿ ಅನ್ಕೋಬಹುದು. ಆದರೆ ಪ್ರತಿಯೊಬ್ಬ ಸ್ಪರ್ಧಿಯ ಒಂದು ಸ್ಪರ್ಧಾಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ಪದಕಗಳ ಒಂದು ಕೈತಪ್ಪುವಿಕೆ ಏನಿರುತ್ತೆ, ಅವುಗಳ ಒಂದು ಟೈಮಿಂಗ್ಸ್ ಅಂತರವನ್ನು ನೋಡಿದಾಗ ಕೂದಲೆಳೆಯಷ್ಟು ಇರುತ್ತೆ. ಹಾಗಾಗಿಯೇ ಪದಕ ಗೆಲ್ಲಲಿ ಗೆಲ್ಲದೆ ಹೋಗಲಿ ಆ ಒಂದು ಕ್ರೀಡಾಭಾವ ಸ್ಪರ್ಧಾ ಮನೋಭಾವ ಇರುತ್ತಲ್ಲ ಅದು ತುಂಬಾ ಮುಖ್ಯವಾಗಿರುತ್ತೆ ಈ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ. ಯಾವುದೇ ಆಟ ಆಗಲಿ ಅದರಲ್ಲಿ ಆ ಸ್ಪರ್ಧಾಭಾವ ಇರಲೇಬೇಕು. ಹಾಗೆ ಸಮಯದ ಒಂದು ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೆಲವೇ ಕೆಲವು ಸೆಕೆಂಡುಗಳ ಅಂತರದಿಂದ ಆ ಒಂದು ಪದಕ ಮಿಸ್ ಆದಾಗ. ಈ ಒಂದು ಮಾತು ಕೂಡ ಇದೆ, ಯಾ ಸಮಯದ ಒಂದು ಬೆಲೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಪದಕ ವಂಚಿತರಾಗಿರ್ತಾರಲ್ಲ ಕೆಲವೇ ಸೆಕೆಂಡುಗಳ ಒಂದು ಸಮಯದಿಂದ ಅಂಥವ್ರನ್ನ ಹೋಗಿ ಕೇಳಬೇಕು ಅಂತ ಹೇಳಿ. ಹಾಗಾಗಿ ಕಠಿಣ ಪರಿಶ್ರಮ, ಹಲವಾರು ವರ್ಷಗಳ ಕಠಿಣ ಪರಿಶ್ರಮದ ಒಂದು ಅಭ್ಯಾಸದಿಂದ ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ತಾರೆ ಅಥ್ಲೀಟ್ಗಳು. ಈ ಒಲಿಂಪಿಕ್ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಇದಕ್ಕೆ 1000 ವರ್ಷಗಳ ಇತಿಹಾಸ ಇದೆ. ಈ ಒಲಿಂಪಿಕ್ ಕ್ರೀಡಾಕೂಟ ಮೊದಲು ಆಯೋಜನೆಯಾಗಿದ್ದು ಗ್ರೀಸ್ನಲ್ಲಿ ಕ್ರಿಸ್ತಪೂರ್ವ 776ರಲ್ಲಿ. ಹಲವಾರು 1000 ವರ್ಷಗಳ ಇತಿಹಾಸ ಇರುವಂಥದ್ದು ಇದು. ಈ ಒಂದು ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಮೊದಲು ಪ್ರಾಯೋಜಕತ್ವವನ್ನು ಮಾಡಿದ್ದು ಯಾರು ಅಂತ ಹೇಳಿದ್ರೆ ಇವಾಂಜೆಲಾಸ್ ಜಪಾನ್ ಅನ್ನುವಂತಹ ವ್ಯಕ್ತಿ ಮೊದಲ ಪ್ರಾಯೋಜಕರು ಇವರು. ಆನಂತರ ಫ್ರಾನ್ಸ್ನ ಪಿಯರೆ ಡಿ ಕ್ಯೂಬರ್ಸನ್ ಅನ್ನುವಂತಹ ವ್ಯಕ್ತಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯನ್ನು ಹುಟ್ಟು ಹಾಕ್ತಾರೆ 1896ರಲ್ಲಿ. ಅಂದರೆ 776 ಕ್ರಿಸ್ತಪೂರ್ವ 776ರಲ್ಲಿ ಈ ಒಲಿಂಪಿಕ್ ಕ್ರೀಡಾಕೂಟ ಮೊದಲ ಬಾರಿಗೆ ನಡೆದ್ರು. ಕೆಲವಾರು ಶತಮಾನಗಳ ಕಾಲ ನಡೆಯಿತು, ಆನಂತರ ಅದು ನಿಂತು ಹೋಯಿತು. ಈಗ ನಾವೇನು ಹೇಳ್ತೀವಿ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಅಂತ ಹೇಳಿ. ಈ ಒಂದು ಕ್ರೀಡಾಕೂಟಕ್ಕಾಗಿ ಒಲಿಂಪಿಕ್ ಸಮಿತಿಯನ್ನು ಹುಟ್ಟು ಹಾಕಿದಂಥವರು ಫ್ರಾನ್ಸ್ನ ಪಿಯರೆ ಡಿ ಕ್ಯೂಬರ್ಸನ್ ಅನ್ನುವಂತಹ ವ್ಯಕ್ತಿ. 1896ರಲ್ಲಿ ಅಥೆನ್ಸ್ನಲ್ಲಿ ಮೊದಲ ಬಾರಿಗೆ ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಯುತ್ತೆ.

ಪಯಣ ಚಿತ್ರದ ಗೀತೆ ಸೋನು ನಿಗಮ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಜೂನ್ 23ನೇ ತಾರೀಕು ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ನಮ್ಮ ಭಾರತದ ಬಗ್ಗೆ ಹೇಳೋದಾದರೆ, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಭಾರತ ಭಾಗವಹಿಸಿದ್ದು 1900ರಲ್ಲಿ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ. ಪ್ಯಾರಿಸ್ನಲ್ಲಿ ರಜಾ ಕಳೀಬೇಕು ಅಂತ ಹೇಳಿ ಅಲ್ಲಿಗೆ ತೆರಳಿದ್ದಂತಹ ಆಂಗ್ಲೋ ಇಂಡಿಯನ್ ಅಥ್ಲೀಟ್ ನಾರ್ಮನ್ ಪಿಚರ್ಡ್ ಅನ್ನುವಂತಹ ಒಬ್ಬ ಅಥ್ಲೀಟ್ ಭಾರತವನ್ನು ಪ್ರತಿನಿಧಿಸ್ತಾರೆ. 200 ಮೀಟರ್ ಓಟ ಮತ್ತು 200 ಮೀಟರ್ ಹರ್ಡಲ್ಸ್ನಲ್ಲಿ ಚಿನ್ನವನ್ನು ಗೆಲ್ತಾರೆ. ಬಳಿಕ 1920ರಲ್ಲಿ ಬೆಲ್ಜಿಯಂನ ಎಂಟ್ವರ್ಪ್ ಅನ್ನುವಂತಹ ಸ್ಥಳದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಇಬ್ಬರು ಹಾಗೂ 1924ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 8 ಮಂದಿಯ ತಂಡ ಭಾಗವಹಿಸುತ್ತೆ. ಮೊದಲಿಗೆ ಒಬ್ಬರು, ಆನಂತರ ಇಬ್ಬರು, ಆನಂತರ 8 ಮಂದಿಯ ತಂಡ ಭಾಗವಹಿಸ್ತಾರೆ 1924ರ ಹೊತ್ತಿಗೆ. ಹಾಗೆಯೇ 1928ರಲ್ಲಿ ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟ ನಡೆಯುವ ವೇಳೆಗೆ ನಮ್ಮ ಭಾರತದಲ್ಲೂ ಕೂಡ ಭಾರತೀಯ ಒಲಿಂಪಿಕ್ ಸಮಿತಿ ಅಸ್ತಿತ್ವಕ್ಕೆ ಬಂದಿರುತ್ತೆ. ಆಗ ಭಾರತದ ಅಧಿಕೃತ ಕ್ರೀಡಾ ತಂಡ ಪ್ರತಿನಿಧಿಸುತ್ತೆ, ಜೊತೆಗೆ ಮೊದಲ ಬಾರಿಗೆ ಚಿನ್ನವನ್ನು ಗೆಲ್ತಾರೆ ಅವರು ಹಾಕಿಯಲ್ಲಿ. 1928ರಲ್ಲಿ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾರತ ಭಾಗವಹಿಸಿ ಹಾಕಿ ತಂಡದಲ್ಲಿ ಪ್ರಶಸ್ತಿಯನ್ನು, ಹೌದು, ಪದಕವನ್ನು ಗೆಲ್ತಾರೆ, ಚಿನ್ನದ ಪದಕವನ್ನು.

ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಈ ಸುಂದರವಾದ ಗೀತೆ ಅನುರಾಧ ಭಟ್ ಅವರ ಮಧುರವಾದ ಕಂಠಸಿರಿಯಲ್ಲಿ ಮೂಡಿಬಂತು. ಡಾಕ್ಟರ್ ವೈದೇಹಿ ಅವರ ರಚನೆಗೆ ಪಿಟಿ ಕಾಶಿನಾಥ್ ಪತ್ತಾರ್ ಅವರ ಸ್ವರ ಸಂಯೋಜನೆ ಇತ್ತು. ಒಂಬತ್ತು ಗಂಟೆ 9:17 ನಾವು ಸಾಕ್ತಾ ಇದ್ದೀವಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಹೌದು, ಇಂದಿನ ವಿಶೇಷ ಜೂನ್ 23 ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. 5 ಹೆಣೆದುಕೊಂಡಿರುವಂತಹ ಬಳೆಗಳನ್ನು ನೋಡಿದ ಕೂಡಲೇ ಇದು ಒಲಿಂಪಿಕ್ ಲಾಂಛನ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ತಿಳಿದ್ಬಿಡುತ್ತೆ. ಈ ಒಂದು ವರ್ಣರಂಜಿತ ಉಂಗುರಗಳು ಏನಿದೆ, ಬಳೆಗಳು ಅಥವಾ ಉಂಗುರಗಳು ಅಂತ ಏನು ಹೇಳ್ತೀವಿ ಅದೇನಿದೆ, ಇದು ಪ್ರಪಂಚದ 5 ಜನವಸತಿ ಖಂಡಗಳ ಒಗ್ಗಟ್ಟು ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಪ್ರತಿನಿಧಿಸುತ್ತೆ. ಈ ಒಂದು ಚಿಹ್ನೆ ಏನಿದೆ, ಇದನ್ನು ಬ್ಯಾರನ್ ಪಿಯರೇ ಡಿ ಕೂಬರ್ಟಿನ್ ಅನ್ನುವಂತಹ ವ್ಯಕ್ತಿ 1912 ಹಾಗೆ 1913 ವಿನ್ಯಾಸಗೊಳಿಸ್ತಾರೆ. ಇನ್ನು ಮುಂದಿನ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಅಂತ ಹೇಳಿ ನೋಡೋದಾದರೆ, ಒಲಿಂಪಿಕ್ ಕ್ರೀಡಾ ಸಮಿತಿ ಈಗಾಗಲೇ ಈ ಕ್ರೀಡಾಕೂಟ ನಡೆಯುವಂತಹ ಸ್ಥಳ ಹಾಗೆ ದಿನಾಂಕವನ್ನು ನಿಗದಿ ಮಾಡಿದೆ. ಮುಂದೆ 2028 ಜುಲೈ 14 ಜುಲೈ 30 ಮುಂದಿನ ಕ್ರೀಡಾಕೂಟ ಲಾಸ್ ಏಂಜಲೀಸ್, ಅಮೆರಿಕೆಯ ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತೆ. ಆನಂತರ ಅದರ ಮುಂದಿನ ಕ್ರೀಡಾಕೂಟ ಕೂಡ ಈಗಲೇ ನಿಗದಿ ಆಗಿಬಿಟ್ಟಿದೆ. 2032 ನಡೆಯುವಂತಹ ಈ ಕ್ರೀಡಾಕೂಟ ಬ್ರಿಸ್ಬೇನ್ನಲ್ಲಿ ನಡೆಯುತ್ತೆ. ಜುಲೈ 23 ಆಗಸ್ಟ್ 8 ತಾರೀಖರವರೆಗೂ ಈ ಒಂದು ಕ್ರೀಡಾಕೂಟ ನಡೆಯುವಂಥದ್ದು.

ರಾವಣ ಚಿತ್ರದ ಹಾಡು ಬದ್ರಿ ಪ್ರಸಾದ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇತ್ತು. ಜಿ ಅಭಿಮಾನ್ ರಾಯ್ ಅವರ ಸಂಗೀತ ಈ ಗೀತೆಗಿತ್ತು. ಜೂನ್ 23ನೇ ತಾರೀಕು ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ಇನ್ನು ಒಲಿಂಪಿಕ್ ಕ್ರೀಡಾಕೂಟ ಸಾಮಾನ್ಯ ಅಂದರೆ ಎಲ್ಲವೂ ಸಹ ಸರಿಯಾಗಿರುವಂತಹ ಕ್ರೀಡಾಪಟುಗಳ ಒಂದು ಕ್ರೀಡಾಕೂಟ, ಆದರೆ ವಿಶೇಷ ಚೇತನದ ಕ್ರೀಡಾಪಟುಗಳಿಗಾಗಿಯೇ ಒಂದು ಕ್ರೀಡಾಕೂಟ ನಡೆಯುತ್ತೆ, ಒಲಿಂಪಿಕ್ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟವನ್ನು ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ನಡೆಯುವಂತಹ ಈ ಒಲಿಂಪಿಕ್ ಕ್ರೀಡಾಕೂಟ ಏನಿದೆ ಅದು ಮುಗಿದ ಕೆಲವು ದಿನಗಳ ಅಂತರದಲ್ಲಿ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ ಪ್ರಾರಂಭ ಆಗುತ್ತೆ. ಹಾಗೆಯೇ

ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಕ್ರೀಡಾಕೂಟ ಕೂಡ ಇದು. ವಿಶೇಷ ಚೇತನ ಕ್ರೀಡಾಪಟುಗಳಿಗಾಗಿ 1948 ಈ ಒಂದು ಕ್ರೀಡಾಕೂಟ ಬ್ರಿಟನ್ನಲ್ಲಿ ಪ್ರಾರಂಭ ಆಗುತ್ತೆ. ಒಲಿಂಪಿಕ್ಸ್ ನಂತರದ ವಿಶ್ವದ 2ನೇ ಅತಿದೊಡ್ಡ ಕ್ರೀಡಾಕೂಟವಾಗಿ ಬೆಳೆದಿದೆ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟ. ದೈಹಿಕ, ದೃಷ್ಟಿ ಅಥವಾ ಬೌದ್ಧಿಕ ನ್ಯೂನತೆಗಳನ್ನು ಹೊಂದಿರುವಂತಹ ವಿಶೇಷ ಚೇತನ ಕ್ರೀಡಾಪಟುಗಳಿಗಾಗಿ ನಡೆಯುವಂತಹ ಕ್ರೀಡಾಕೂಟ ಇದು. ಸ್ಪರ್ಧಿಸುವಂತಹ ಕ್ರೀಡಾಪಟುಗಳ ನ್ಯೂನತೆಯ ಸ್ವರೂಪ ಮತ್ತು ಅವುಗಳ ಮಟ್ಟಕ್ಕೆ ಅನುಗುಣವಾಗಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿ ಸ್ಪರ್ಧೆಗಳನ್ನು ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಡೆಸಲಾಗುತ್ತೆ.

ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ಆ ಒಂದು ಭಾಗವಾಗಿ ನಡೆಯುವಂತಹ ಪ್ಯಾರಾಲಿಂಪಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಪ್ಯಾರಾಲಿಂಪಿಕ್ಸ್ನಲ್ಲಿ ನಡೆಯುವಂತಹ ಕ್ರೀಡೆಗಳು ಯಾವ್ದಾವುದು ಅಂತ ಹೇಳಿದ್ರೆ, ಅಥ್ಲೆಟಿಕ್ಸ್ ಈ ವಿಭಾಗದಲ್ಲಿ ಓಟ, ಜಿಗಿತ, ಎಸೆತ ಇದು ಇರುತ್ತೆ. ಆನಂತರ ಬ್ಯಾಡ್ಮಿಂಟನ್, ಈಜು, ಶೂಟಿಂಗ್ ಅಂದರೆ ಶೂಟಿಂಗು, ಆನಂತರ ಬಿಲ್ಲುಗಾರಿಕೆ ಆರ್ಚರಿ ಅಂತ ಏನು ಹೇಳ್ತೀವಿ ಅದು, ಪವರ್ ಲಿಫ್ಟಿಂಗ್ ಮತ್ತು ವೀಲ್ ಚೇರ್ ಟೆನ್ನಿಸ್, ಈ ಎಲ್ಲ ಕ್ರೀಡೆಗಳು ಪ್ಯಾರಾಲಿಂಪಿಕ್ಸ್ನಲ್ಲಿ ಒಳಗೊಂಡಿರುತ್ತೆ. ತಂಡದ ಕ್ರೀಡೆಗಳು ಅಂದರೆ ತಂಡವಾಗಿ ಆಡುವಂಥದ್ದು, ಈಗ ಮೊದಲು ಹೇಳಿದ್ದು ಇಂಡಿವಿಜುವಲ್ ಆಗಿ ಆಡುವಂಥದ್ದು. ಇನ್ನು ತಂಡದ ಕ್ರೀಡೆಗಳು ಅಂತ ಹೇಳಿದ್ರೆ ವೀಲ್ ಚೇರ್ ಬ್ಯಾಸ್ಕೆಟ್ಬಾಲ್, ವೀಲ್ ಚೇರ್ ರಗ್ಬಿ ಮತ್ತು ಗೋಲ್ ಬಾಲ್ ಅನ್ನುವಂತಹ ಆಟಗಳನ್ನು ಆಡಿಸಲಾಗುತ್ತೆ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳು ಸಾಧನೆಯನ್ನು ಮಾಡಿದರೆ, ಅದರ ಜೊತೆ ಜೊತೆಗೇ ನಮ್ಮ ಪ್ಯಾರಾಲಿಂಪಿಕ್ಸ್ ಕ್ರೀಡಾಪಟುಗಳು ಕೂಡ ಹಿಂದೆ ಬಿದ್ದಿಲ್ಲ, ಬಹಳಷ್ಟು ಸಾಧನೆಯನ್ನು ಮಾಡಿದರೆ. ನಮ್ಮ ಹೆಮ್ಮೆಯ ಭಾರತದ ಹಾಗೆ ಕರ್ನಾಟಕದ ಸಾಧಕರು ಅಂತ ಹೇಳಿದ್ರೆ, ಕರ್ನಾಟಕ ಶಿವಮೊಗ್ಗ ಮೂಲದ ಸುಹಾಸ್ ಎಲ್ ವೈ ಅಂತ ಹೇಳಿ ಇವರು ಹಾಲಿ IAS ಅಧಿಕಾರಿ. ಅವರು ಬ್ಯಾಡ್ಮಿಂಟನ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದು ಕೀರ್ತಿಯನ್ನು ತಂದಿದ್ದಾರೆ. ಮರಿಯಪ್ಪನ್ ತಂಗವೇಲು ಅಂತ ಹೇಳಿ ಇವರು ಹೈ ಜಂಪ್, ಹಾಗೆ ದೀಪಾ ಮಲ್ಲಿಕ್ ಶಾರ್ಟ್ಪುಟ್ನಲ್ಲಿ ಮತ್ತು ರಕ್ಷಿತಾ ರಾಜು ಓಟದ ಸ್ಪರ್ಧೆ ಮುಂತಾದ ಭಾರತದ ಅನೇಕ ಸಾಧಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿ ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ.

ಓಂಕಾರ ಚಿತ್ರದ ಗೀತೆ ಹರಿಹರನ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಗಳಲ್ಲಿ ಮೂಡಿಬಂತು. ಉಪೇಂದ್ರ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತವಿತ್ತು. ಈ ಗೀತೆಗೂ ಮೊದಲು ನೀವು ಕೇಳಿದ್ದು ನಂದಿತಾ ಅವರ ಧ್ವನಿಯಲ್ಲಿ ದುನಿಯಾ ಚಿತ್ರದ ಹಾಡು.

0: ಈ ದಿನ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ, ಹಾಗೆ ಪ್ಯಾರಾಲಿಂಪಿಕ್ಸ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಹಾಗೆ ನಮ್ಮ ಭಾರತದ ಮತ್ತೊಬ್ಬ ಹೆಮ್ಮೆಯ ಪ್ಯಾರಾ ಅಥ್ಲೀಟ್ ಅಂತ ಹೇಳಿದ್ರೆ ಮಾಲತಿ ಹೊಳ್ಳ ಅವರು. ಅವರು ತಮ್ಮ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೆಮ್ಮೆಯ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಅವರು. ಈಗ ನಮ್ಮ ಭಾರತದಲ್ಲೂ ಕೂಡ ಪ್ಯಾರಾಲಿಂಪಿಕ್ಸ್ ಸಮಿತಿ ಇರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತದ ಕ್ರೀಡಾಪಟುಗಳು ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ ಐತಿಹಾಸಿಕ ಪದಕಗಳನ್ನು ಗೆಲ್ತಾನೆ ಬಂದಿದ್ದಾರೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

ಜೊತೆಗಾರ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಿ. ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಜಯಂತ್ ಕಾಯ್ಕಿಣಿಯವರ ರಚನೆಗೆ ಸುಜಿತ್ ಶೆಟ್ಟಿಯವರ ಸ್ವರ ಸಂಯೋಜನೆ ಇದೆ. ಈ ದಿನ ಜೂನ್ 23ನೇ ತಾರೀಖು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನ. ಒಲಿಂಪಿಕ್ಸ್ನ ಮುಖ್ಯ ಮೌಲ್ಯಗಳಾದಂತಹ ಶ್ರೇಷ್ಠತೆ, ಸ್ನೇಹ ಮತ್ತು ಗೌರವವನ್ನು ಜನರಿಗೆ ತಲುಪಿಸೋದು, ಹಾಗೆಯೇ ಯಾವುದೇ ವಯಸ್ಸಿನ ಅಥವಾ ಸಾಮರ್ಥ್ಯದ ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ದೈಹಿಕ ಚಟುವಟಿಕೆಗಳು ಮತ್ತು ಕ್ರೀಡೆಗಳಲ್ಲಿ ಭಾಗವಹಿಸೋಕೆ ಪ್ರೋತ್ಸಾಹವನ್ನು ನೀಡೋದು ಈ ಒಂದು ದಿನದ ಆಚರಣೆಯ ಹಿಂದಿರುವಂತಹ ಉದ್ದೇಶ. ಹಾಗೆಯೇ ಈ ದಿನವೇ ಯಾಕೆ ಅಂತ ಹೇಳಿ ನೋಡೋದಾದರೆ 1894ರಲ್ಲಿ ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸ್ಥಾಪನೆ ಆಗುತ್ತೆ. ಆ ಒಂದು ದಿನದ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 23ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಇನ್ನು ಒಲಿಂಪಿಕ್ಸ್ ಕ್ರೀಡಾಕೂಟ ಏನಿದೆ, ಇದು ಬೇಸಿಗೆಯ ಒಲಿಂಪಿಕ್ ಮತ್ತು ಚಳಿಗಾಲದ ಒಲಿಂಪಿಕ್ ಅಂತ ಹೇಳಿ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಒಲಿಂಪಿಕ್ ಕ್ರೀಡಾಕೂಟ.

ಇದುವರೆಗೂ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ದಿನದ ಕುರಿತಾಗಿ ಮಾತನ್ನ, ಮಾಹಿತಿಯನ್ನ, ಹಾಗೆ ಚಂದದ ಹಾಡುಗಳನ್ನ ಕೇಳಿದ್ರಿ. ಕಾರ್ಯಕ್ರಮವನ್ನ ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆ ಹೆಚ್ಚುತ್ತಿರುವ ಬಗ್ಗೆ ಪ್ರಮುಖ ಹೇಳಿಕೆ ನೀಡಿದ್ದಾರೆ. ಬಳಿಕ ಅವರು ಭಾರತ 100 ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡುತ್ತಿದ್ದು ಈ ಮೂಲಕ

ವಲಯದಲ್ಲಿ ಸ್ವಾವಲಂಬಿಯಾಗುತ್ತಿದೆ ಎಂದು ಹೇಳಿದ್ದಾರೆ. 2025ರಲ್ಲಿ ಭಾರತ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕ ಹಡಗು ಮರುಬಳಕೆಯಲ್ಲಿ ಭಾರತದ ಪಾಲು 2024ರಲ್ಲಿ ಶೇಕಡ 30.1%, 2025ರಲ್ಲಿ ಶೇಕಡ 35.4%ಕ್ಕೆ ಏರಿದೆ ಎಂದು ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ತಿಳಿಸಿದೆ. ಬೆಂಗಳೂರಿನ 5 ನಗರ ಪಾಲಿಕೆಗಳ ಶಾಲಾ ವಿದ್ಯಾರ್ಥಿಗಳಿಗೆ ಶೀಘ್ರವೇ ಶೂ ಸಾಕ್ಸ್ ವಿತರಿಸಲಿದ್ದು, ವಿದ್ಯಾರ್ಥಿ ವೇತನವನ್ನು ನೇರ ನಗದು ವರ್ಗಾವಣೆ ಮೂಲಕ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರರಾವ್ ತಿಳಿಸಿದ್ದಾರೆ. ಮುಂಗಾರು ಮಾರುತ ಕೇರಳಂ ಪ್ರವೇಶಿಸಿ 2 ವಾರ ಕಳೆದಿದ್ದರೂ ದೇಶಾದ್ಯಂತ ಮಳೆಯ ಅಬ್ಬರ ಕಂಡಿಲ್ಲ. 146 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿರುವುದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಬರದ ಛಾಯೆ ಆವರಿಸುತ್ತಿರುವ ಹೊತ್ತಿನಲ್ಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮಹತ್ವದ ಸಭೆ ನವದೆಹಲಿಯಲ್ಲಿಂದು ನಡೆಯಲಿದೆ. ಭಾರತದ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡಲು ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡಲು 14.188 ಕೋಟಿ ಸಾಲ ನೀಡಲು ವಿಶ್ವಬ್ಯಾಂಕ್ ಅನುಮೋದನೆ ನೀಡಿದೆ. ಕತಾರ್ನ ರಾಸ್ ಲಫನ್ ಕೈಗಾರಿಕಾ ಪ್ರದೇಶದಲ್ಲಿರುವ ನೈಸರ್ಗಿಕ ಅನಿಲ ಘಟಕದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿ 12 ಭಾರತೀಯರು ಸೇರಿ 13 ಕಾರ್ಮಿಕರು ಮೃತಪಟ್ಟಿದ್ದಾರೆ. 66 ಮಂದಿ ಗಾಯಗೊಂಡಿದ್ದಾರೆ ಎಂದು ದೋಹಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು ಎಫ್ಐಎಚ್ ಪ್ರೋ ಲೀಗ್ನ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ಹತ್ತು ಗಂಟೆ 3:52 ಆತ್ಮೀಯ ಕೇಳುಗರೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಓಲ್ಡೀಸ್ಗಳನ್ನ ಇಂದಿನ ವಿಶೇಷ ಏನು ಅಂತ ಹೇಳಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇರಬಹುದು. ಹೌದು, ವಿಶೇಷತೆ ಇದೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹಾಡಿನ ಭಾವ ಏನು ಅಂತ ಹೇಳಿ ಗುರುತಿಸೋದಕ್ಕೆ ನೀವು ಪ್ರಯತ್ನ ಪಡಿ. ಆಗ ವಿಶೇಷ ಏನು ಅಂತ ಹೇಳಿ ತನ್ನಿಂತಾನೆ ತಿಳಿದು ಹೋಗುತ್ತೆ. ಹೌದು, ನೀವು ಗಮನಿಸಬೇಕಾಗಿರೋದು ಹಾಡಿನ ಭಾವ. ಹಾಗೆ ಗೊತ್ತಾದರೆ, ಗೊತ್ತೇ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿ 9483091209.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

0: ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ.
1: ನಾಗರಹಾವು ಚಿತ್ರದ ಗೀತೆ ನೀವು ಕೇಳಿದ್ರಿ. 1972 ತೆರೆ ಕಂಡಂತಹ ನಮ್ಮ ವಿಷ್ಣುವರ್ಧನ್ ಅವರು ನಾಯಕನಾಗಿ ಅಭಿನಯಿಸಿದಂತಹ ನಾಗರಹಾವು ಚಿತ್ರದ ಹಾಡು ಈಗಷ್ಟೇ ನೀವು ಕೇಳಿದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ರೋಷ ದ್ವೇಷದ ಭಾವ ಇದ್ದಂತಹ ಈ ಒಂದು ಗೀತೆ ವಿಜಯ ನರಸಿಂಹ ಅವರ ರಚನೆಯಾಗಿತ್ತು, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಆಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಪಿ ಸುಶೀಲ ಅವರ ಧ್ವನಿಯಲ್ಲಿ. ಚಿತ್ರ ನಾನಿನ್ನ ಬಿಡಲಾರೆ, ಚಿವುದಯಶಂಕರ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ 10:13:26 ಸಮಯ ಇದು. ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳಲ್ಲಿ ವಿಶೇಷತೆ ಏನಿದೆ, ಹಾಡಿನ ಭಾವ ನಿಮಗೆ ಗೊತ್ತಾದರೆ ವಿಶೇಷತೆ ಅರ್ಥ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ, ಹಾಗೆ ಸ್ವಲ್ಪ ಗೊಂದಲ ಕೂಡ ಆಗಿದೆ. ಮುಂದಿನ ಗೀತೆ ಕೇಳಿದಾಗ ಸ್ವಲ್ಪ ಕ್ಲಾರಿಟಿ ನಿಮಗೆ ಸಿಗಬಹುದು. ಬನ್ನಿ ಕೇಳೋಣ ಈಗ ಆನಂದ್ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂತಹ ಹಾಡು ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಶಂಕರ್ ಗಣೇಶ್ ಅವರ ಸಂಗೀತ ಈ ಹಾಡಿಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೇವೆ. ಹೌದು, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಕೂಡ. ಈ ದಿನದ ವಿಶೇಷತೆ ಏನಿರಬಹುದು? ಹಾಡಿನ ಭಾವವನ್ನು ಗುರುತಿಸಿದ್ರೆ ವಿಶೇಷತೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ. ಕೇಳುಗರೆಲ್ಲ ನನಗೆ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ, ಯಾವುದು ಸರಿ ಉತ್ತರನೋ ನೀವೇ ಆರಿಸ್ಕೊಂಡ್ಬಿಡಿ ಅಂತ ಹೇಳಿ. ಅದರಲ್ಲಿ ನಮ್ಮ ಕೇಳುಗರಾದ ರಾಜು ರತ್ನ ಹಾಗೂ ಪೂಜಾ ವರ್ಣಿಕ ರಾಜಾಜಿನಗರದ ನಮ್ಮ ಕೇಳುಗರು ಇವರು ಸರಿಯಾದ ಎಕ್ಸಾಕ್ಟ್ ಅಂದರೆ ಕರಾರು ಒಕ್ಕಾದಂತಹ ಉತ್ತರವನ್ನು ನೀಡಿದ್ದಾರೆ. ಹಾಗೆ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ರೋಷ ಆವೇಶ ದ್ವೇಷ ಭಾವನೆ ವ್ಯಾಮೋಹಿಸುವ ಹಾಡುಗಳ ವಿಶೇಷ ಇರಬಹುದಾ, ಕಾಲ ಸಮಯ ವರ್ಷದ ಬಗೆಗಿನ ಹಾಡುಗಳು ಅಂತ ಹೇಳಿ ಎಲ್ಲವನ್ನೂ ಸಹ ಹೇಳಿಬಿಟ್ಟಿದ್ದಾರೆ. ಯಾವುದು ಅಂತ ಹೇಳಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಸಮಯದ ಬಗ್ಗೆ ಇರಬಹುದಾ ಅಂತ ಹೇಳಿ ಸದಾನಂದ ಬಂಟ್ವಾಳ ಅವರು ಕೇಳ್ತಾ ಇದ್ದಾರೆ. ಹಾಗೆ ಇಷ್ಟೊಂದು ಸರಳ ಪ್ರಶ್ನೆ ಕೇಳಿದ್ರೆ ಹೇಗೆ ಪ್ರಸಾರ ಆಗ್ತಿರುವ ಎಲ್ಲ ಹಾಡುಗಳು ತಿರುಗಿ ಏಟು ಕೊಡುವ ಹಾಡುಗಳು, ಸೇಡನ್ನು ತೀರಿಸಿಕೊಳ್ಳುವ ಮನೋಭಾವನೆಯುಳ್ಳ ಹಾಡುಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಶುಭೋದಯ ಹಠವನ್ನು ತೋರಿಸುವ ಗೀತೆಗಳ ಅಂತ ಹೇಳಿ ಜೆ ಇಂದಿರಾ ಅವರು ಹೈದರಾಬಾದ್ನಿಂದ ಹೇಳಿದ್ದಾರೆ. ಮತ್ತು ದೇವರಾಯನ ದುರ್ಗದ ನಮ್ಮ ಕೇಳುಗರಾದ ಸತೀಶ್ ಅವರು ಹೇಳ್ತಾ ಇದ್ದಾರೆ, ಮೋಸ್ಟ್ಲಿ ರಿವೆಂಜ್ ಮತ್ತು ಸೇಡಿನ ಬಗ್ಗೆ ಇರಬಹುದಾ ಅಂತ ಹೇಳಿ. ಜಗದಾಂಬಿಕಾ ಹಂಸವೇಣಿ ಅವರು ನಿರ್ಲಕ್ಷಿಸಿದವರನ್ನು ಅಥವಾ ಅವಮಾನಿಸಿದವರನ್ನು ಎಂದಿಗೂ ಬಿಡೋದಿಲ್ಲ, ಏಟಿಗೆ ಎದುರೇಟು ನೀಡುವ ಮನೋಭಾವವಿರುವ ಗೀತೆಗಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರೋಷದಿಂದ ಇರುವಂತಹ ಹಾಡುಗಳು ಅಂತ ಹೇಳಿ ಕೌಸಲ್ಯ ಅವರು ಬನಶಂಕರಿಯಿಂದ ತಿಳಿಸಿದ್ದಾರೆ. ಹೌದು, ಎಲ್ಲರ ಒಂದು ಉತ್ತರದಲ್ಲೂ ಈ ಒಂದು ಉತ್ತರ ಅಡಗಿದೆ ಅಂದರೆ ಸಂದೇಶದಲ್ಲಿ. ಎಕ್ಸಾಕ್ಟ್ ಆನ್ಸರ್ ಹೇಳಿದಂತಹ ಯಾರು? ಸತೀಶ್ ಕುಮಾರ್ ಅವರು ರಿವೆಂಜ್ ಮತ್ತು ಸೇಡು ಇರಬಹುದಾ ಅಂತ ಹೇಳಿದರು. ಹಾಗೆ ರಾಜು ರತ್ನ ಮತ್ತು ಪೂರ್ಣಿಕಾ ಅವರು ಇವರು ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳಿದರು. ಏನು ಅಂತ ಹೇಳಿದ್ರೆ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುವ ಭಾವನೆ ಇರುವ ಗೀತೆಗಳು ಅಂತ ಹೇಳಿ. ಹೌದು, ಈ ಚಲನಚಿತ್ರದ ಒಂದು ಕಥೆಯನ್ನು ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಅನ್ಯಾಯ ಆಗಿರುತ್ತೆ, ಆ ಅನ್ಯಾಯಕ್ಕೆ ಅವರು ಸೆಟೆದು ನಿಂತು ಅದರ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವಂತಹ ಭಾವನೆ ಇರುವಂತಹ ಹಾಡುಗಳು. ಚಲನಚಿತ್ರದ ಒಂದು ಕಥೆಯನ್ನು ನೀವು ನೆನಪಿಸ್ಕೊಂಡಾಗ, ಹಾಗೆ ಹಾಡಿನ ಚಿತ್ರೀಕರಣ ಅದರ ಒಂದು ಹಾಡಿನ ಸಾಹಿತ್ಯದಲ್ಲಿ ಬರುವಂತಹ ಭಾವನೆಯನ್ನು ಗಮನಿಸಿದಾಗ ಈ ಒಂದು ದ್ವೇಷದ ಭಾವನೆ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂತಹ ಗೀತೆಗಳ ಆಯ್ಕೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೆ. ಕೇಳಿ ಈಗ ಎಸ್ ಜಾನಕಿಯವರ ಧ್ವನಿಯಲ್ಲಿ ಗರುಡ ರೇಖೆ ಚಿತ್ರದ ಹಾಡು ಈಗ ಮುಡಿಬರುತ್ತೆ. ಈ ಗೀತೆನ ಬರೆದಿದ್ದಾರೆ ಚಿ ಉದಯಶಂಕರ್ ಅವರು, ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

ತಡವಾಗಿ ಬಂದಂತಹ ಸಂದೇಶ. ಒಬ್ಬ ವ್ಯಕ್ತಿಗೆ ತನ್ನ ಆಕ್ರೋಶವನ್ನು ತೋರಿಸಲು ಹಾಡಿನ ಮೂಲಕ ಭಾವ ವ್ಯಕ್ತಪಡಿಸುವಂತಹ ಗೀತೆ ಅಂತ ಹೇಳಿ ವರಲಕ್ಷ್ಮಿಯವರು ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆ ಗೀತ ಸಾಹಿತಿಗೆ ಕ್ರೆಡಿಟನ್ನು ಕೊಟ್ಟು ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕೇಳುಗರಾದ ಮುತ್ತು ಅವರು ಕೊಪ್ಪಳದಿಂದ. ಅವ್ರು ಹೇಳ್ತಾ ಇದ್ದಾರೆ, ಈಗ ಎಲ್ಲರ ಭಾವನೆಗಳಿಗೊಂದು ಹಾಡುಗಳನ್ನು ಬರೀತಾರೆ ಚಿತ್ರ ಗೀತ ಸಾಹಿತಿಗಳು, ಅವರಿಗೆ ಧನ್ಯವಾದ ಹೇಳಲೇಬೇಕು. ಅದರಲ್ಲೂ ಈ ದಿನ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕರಾದಂತಹ ಹಂಸಲೇಖ ಅವರ ಹುಟ್ಟುಹಬ್ಬ, ಅವರಿಗೊಂದು ಶುಭಾಶಯಗಳನ್ನು ತಿಳಿಸ್ತಾ ಅವರು ಇನ್ನೂ ಅನೇಕ ಹಾಡುಗಳನ್ನು ಬರೀಲಿ ಅನ್ನುವಂತಹ ಆಶಯ ಹಾಗೆ ಹಾರೈಕೆ ನಮ್ಮದು ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಈಗೊಂದು ಗೀತೆ ನಾಗರ ಹಾವು. ಇದು 2002 ಬಿಡುಗಡೆಗೊಂಡಂತಹ ಒಂದು ಚಿತ್ರ, ಉಪೇಂದ್ರ ಅವರ ಅಭಿನಯದ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಈ ಹಾಡಿಗೂ ಕೂಡ ಇದೆ. ಹಂಸಲೇಖ ಅವರು ಗೀತೆನ ಬರೆದು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ.

0: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 10:31:30. ಈಗೊಂದು ಚಿಕ್ಕ ವಿರಾಮ ಇರುತ್ತೆ, ಆನಂತರ ಮುಂದುವರಿಯುತ್ತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ June 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
0: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೌದು, ಈ ದಿನ 2 ವಿಭಾಗಗಳನ್ನು ಮಾಡಲಾಗಿದೆ. ಮೊದಲ ಭಾಗದಲ್ಲಿ ನೀವು ದ್ವೇಷದಿಂದ ಸೇಡನ್ನು ತೀರಿಸಿಕೊಳ್ಳುವಂತಹ ಭಾವವಿದ್ದ ಹಾಡುಗಳನ್ನು ಕೇಳಿದ್ರೆ, ಮುಂದಿನ ಭಾಗದಲ್ಲಿ ಇರುವಂತಹ ಗೀತೆಗಳು ಯಾವ ವಿಶೇಷತೆಯಿಂದ ಕೂಡಿರುವಂಥದ್ದು ಅಂತ ಹೇಳಿ 2 ಹಾಡುಗಳನ್ನು ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಊಹೆ ಮಾಡಿದ್ಮೇಲೆ ಅಥವಾ ಉತ್ತರ ಗೊತ್ತಾದರೆ ನಮಗೆ ಸಂದೇಶ ಕಳಿಸಿ. 9483091019 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಹೌದು, ನೀವು ಚಿತ್ರಗೀತೆಗಳ ಬಲೆಯನ್ನು ನಮಗೆ ಬೀಸ್ಬಿಟ್ಟಿದ್ದೀರಾ, ನಾವೆಲ್ಲ ಬಂಧಿಗಳಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಸುಜಾತಾ ಮಹೇಶ್ ಅವರು ಗುರುಪುರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೌದು, ಹಾಡುಗಳ ಪ್ರೀತಿಯ ಬಲೆ ನಿಮಗಾಗಿ ಪ್ರತಿದಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಈ ಬಲೆ ಬೀಸುವ ಹಾಡು ಮುಡಿಬಂದದ್ದು ನಾರದ ವಿಜಯ ಚಿತ್ರದಿಂದ. ಎಸ್ ಜಾನಕಿ ಅವರು ಧ್ವನಿಯಾಗಿದ್ದರು. ಜೀವದೇಶಂಕರ್ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದಿಯವರ ಸಂಗೀತ ಇತ್ತು. ಇನ್ನು ನೋಡಿದೆಯ ಅನ್ನುವಂತಹ ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಮುಡಿಯುವಂತೂ. ಜೀವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಈಗ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳ ವಿಶೇಷ ಅಂತ ಹೇಳಿದ್ರೆ ಕಾದು ಹಿಡಿದು ಚೆನ್ನಾಗಿ ಬಡಿಯೋದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ನಾಗರತ್ನ ಅವರು. ಹಾಗೆ ವಶಪಡಿಸಿಕೊಳ್ಳುವ ಗೀತೆಗಳ ಅಂತ ಕೇಳ್ತಿದ್ದಾರೆ ಸಮನ್ ಸವಿತಾ ಗಿರೀಶ್ ಅವರು ಸುಂದರ ಕುಪ್ಪೆಯಿಂದ. ಹಾಗೆ ಜಗದಾಂಬಿಕಾ ಹಂಸವೇಣಿ ಹೇಳ್ತಾ ಇದ್ದಾರೆ, ವೈರಿಗಳನ್ನು ಹಿಡಿಯೋದಕ್ಕೆ ಕ್ಲಬ್ಗೆ ಬರುವ ನಾಯಕನು ಮಾರು ವೇಷದಲ್ಲಿ ಇರುವಂತಹ ಹಾಡುಗಳ ಅಂತ ಕೇಳ್ತಾ ಇದ್ದಾರೆ. ಮಾದಕ ಗೀತೆಗಳ ಅಂತ ಹೇಳಿ ಭೀಮರಾವ್ ಅವರು ನ್ಯೂಜೆರ್ಸಿ ಅಮೆರಿಕೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ ಸಂದೇಶ ಕಳಿಸಿ ಹುಡುಗನನ್ನು ಚುಡಾಯಿಸುವ ಗೀತೆಗಳ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೋಹದಿಂದ ಬಲೆ ಬೀಸುವ ಹಾಡುಗಳ ಅಂತಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕ್ಯಾಬರೆ ಗೀತೆಗಳ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು ಗೊರಗುಂಟೆ ಪಾಳ್ಯದಿಂದ. ಇಷ್ಟೋ ಉತ್ತರಗಳಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಜಗದಾಂಬಿಕಾ ಹಂಸವೇಣಿಯವರು ನೀಡಿರುವಂತಹ ಉತ್ತರ. ಹೌದು, ವೈರಿಗಳನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಕ್ಲಬ್ಗೆ ಬರುವಂತಹ ನಾಯಕ ಮಾರು ವೇಷದಲ್ಲಿ ಇರುವ ಹಾಡುಗಳು ಅಂತ ಹೇಳಿ ಹೇಳಿದ್ದಾರೆ ಇವರು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಕ್ರಿಸ್ಪಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಂಚನ್ನ ಮಾಡಿರುವಂತಹ ಹಾಡುಗಳು ಅಂದರೆ ವೈರಿಗಳನ್ನು ಹಿಡಿಬೇಕು ಅಂತ ಹೇಳಿ ಒಂದು ಸಂಚನ್ನು ರೂಪಿಸಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡುಗಳ ಅರ್ಥವನ್ನು ನಾವು ಕೇಳ್ತಾ ಹೋದಾಗ ಕೂಡ ಆ ಒಂದು ಭಾವ ಅದರಲ್ಲಿ ಇರೋದು ಗೊತ್ತಾಗತ್ತೆ. ನಿನ್ನನ್ನು ಬಿಡಲ್ಲ, ಹೇಗಾದರೂ ಮಾಡಿ ಹಿಡಿದು ಹಾಕ್ಬಿಡ್ತೀನಿ ಅನ್ನುವಂಥದ್ದು ಆ ಭಾವ ಅದರಲ್ಲಿ ಇರುತ್ತೆ. ಅಂತಹ ಗೀತೆಗಳು ಆಗೆಲ್ಲ ಬಹಳಷ್ಟು ಗೀತೆಗಳು ಈ ರೀತಿ ಚಿತ್ರೀಕರಣಗೊಳ್ತಾ ಇತ್ತು. ಅಂದರೆ ಬಾಂಡ್ ಸಿನಿಮಾಗಳಿರಬಹುದು, ಹಾಗೆ ಬೇರೆ ರೀತಿಯ ಒಂದು ಪತ್ತೇದಾರಿ ಕಥೆಗಳನ್ನು ಒಳಗೊಂಡಂತಹ ಚಿತ್ರಗಳಲ್ಲಿ ಈ ಒಂದು ರೀತಿಯ ಗೀತೆ ಇದ್ದೇ ಇರ್ತಾ ಇತ್ತು. ಮಾರುವೇಷದಲ್ಲಿ ಇರುವಂಥದ್ದು, ಹಾಗೆ ಅವರಿಗೆ ಗೊತ್ತಾಗದೆ ಇರೋ ಹಾಗೆ ಒಂದು ಸಂಚನ್ನ ರೂಪಿಸಿ ಒಂದು ಹೆಣೆದಂತಹ ಗೀತೆಗಳು ಇದಾಗಿರ್ತಾ ಇತ್ತು. ಅಂತಹ ಕೆಲವು ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇದೆ ಈ ಸಮಯದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಮುಂದಿನ ಹಾಡು ಮುಡಿ ಬರ್ತಾ ಇದೆ. ಭರ್ಜರಿ ಬೇಟೆ ಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಹಾಡು ಮುಡಿ ಬರುತ್ತೆ. ಜೀವದೇಶಂಕರ್ ಅವರು ಈ ಒಂದು ಗೀತೆಯ ಸಾಹಿತಿ, ಇಳೆಯರಾಜ ಅವರ ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮುಡಿ ಬರ್ತಾ ಇದೆ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

0: ಸಂಚಿನ ಬಲೆಯನ್ನು ಹೆಣೆದಿರುವಂತಹ ಭಾವ ಇರುವ ಗೀತೆಗಳು ಹೊಳ್ಳಿಸ್ಕೊಳ್ಳ ಎರಡನೇ ಭಾಗದಲ್ಲಿ ಮುಡಿಬರ್ತಾ ಇದೆ. ಮುಂದೆ ಪ್ರಸಾರವಾಗುವಂತಹ ಗೀತೆ ಎಸ್ ಪಿ ಭಾರ್ಗವಿ ಚಿತ್ರದ್ದು. ಈ ಒಂದು ಗೀತೆಗೆ ರಾಗ ಸಂಯೋಜನೆ ಮಾಡಿ ಸಾಹಿತ್ಯವನ್ನು ರಚಿಸಿದಂಥವರು ಹಂಸಲೇಖ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಇದೆ.
1: ಕಳ್ಳ ಕಳ್ಳ ಕಳ್ಳ ಕಳ್ಳ

ಸಂಚಿನ ಬಲೆ ಹೆಣೆದಂತಿರುವ ಗೀತೆಗಳು ಇಂದಿನ ಓಲ್ಡೀಸ್ಗಳನ್ನ ಹಾಡುಗಳಾಗಿ ಮೂಡಿ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆ ದಾರಿ ತಪ್ಪಿದ ಮಗ ಚಿತ್ರದಿಂದ. ಇಲ್ಲೂ ಕೂಡ ಸಂಚು ಹೆಂಡಿದ್ದಾರೆ, ಕಳ್ಳತನದ ಸಂಚು ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿದೆ. ಮೂಡಿಬರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು.

ಇನ್ನೊಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಬೆಳಗಿನಿಂದಲೂ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ. ಕಾರ್ಯಕ್ರಮವನ್ನು ಕೇಳಿದಂತಹ ಹಾಗೆ ಸಂದೇಶಗಳನ್ನು ಕೂಡ ಕಳಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಸಮಯ 11 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿಗಳು 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸಲಾದ 33 ಸ್ಟೀಲ್ ವೇ ನೂತನ ಗೇಟುಗಳನ್ನು ನಾಡಿದ್ದು 25ರಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅಂದು ಬೆಳಿಗ್ಗೆ 11 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದಿನ ಸರ್ಕಾರಿ ಪ್ರೌಢಶಾಲಾ ಮೈದಾನದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ರೆಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಂದಿನ 2 ದಿನಗಳವರೆಗೆ ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ

ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಗ್ರಾಮ ಮತ್ತು ಸುತ್ತಮುತ್ತಲಿನ ಇತರ ಹಳ್ಳಿಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 57 ಅಂಕಗಳ ಇಳಿಕೆಯೊಂದಿಗೆ 77,062 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 32 ಅಂಕ ಇಳಿಕೆಯ ನಂತರ 24,071 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯೊಂದಿಗೆ 94.69 ರೂಪಾಯಿಯಷ್ಟಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಇಂದಿನಿಂದ ಆರಂಭವಾಗಲಿರುವ ಯುಎಸ್ ಓಪನ್ ಸೂಪರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ತಾರಾ ಶೆಟ್ಲರ್ಗಳಾದ ಲಕ್ಷ್ಯ ಸೇನ್ ಮತ್ತು ತನ್ವಿ ಶರ್ಮಾ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ಹಾಕಿಯಲ್ಲಿ ಭಾರತೀಯ ಪುರುಷರ ಹಾಕಿ ತಂಡವು ಇಂದು FIH ಪ್ರೊ ಲೀಗ್ ಆರಂಭಿಕ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಮಹಾಭಾರತ ಹೀಗೆನ್ನುತ್ತದೆ, ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನು ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
3: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 11:04:25 ಸಮಯ ಆಗಿದೆ. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತೀರಿ. ಅದಾದ ನಂತರ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರನ್ನು ಕುರಿತಂಥ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 12:05 ಎಂದಿನಂತೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಕರೆಗೊಂದು ಹಾಡು ಪ್ರಸಾರವಾಗುತ್ತೆ. ಅದಾದ ನಂತರ 1:20 ಮಂಗಳವಾರದ ಮಧ್ಯಾಹ್ನದ ಕಾರ್ಯಕ್ರಮ ರಸಪ್ರಶ್ನೆ ಗೇಮ್ ಶೋ ಕೇಳ್ತೀರಿ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡ್ತೀರಿ. ಆಮೇಲೆ 2:15 ಸ್ಪಂದನ ಕಾರ್ಯಕ್ರಮ, ನೀವು ನಾವು ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ನೀವು ಕೇಳ್ತೀರಿ. 3:00 ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 4:00-5:00 ಪರಿಮಳ ಮುಕ್ತ ಮಾತುಕತೆಯ ವೇದಿಕೆಯನ್ನು ಕೇಳಬಹುದು. ಹಾಗೆ ನಮ್ಮ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳು, 5:40 ಕಾನೂನು ಅರಿವಿನ ಸರಣಿ ನ್ಯಾಯವಾಣಿ. ಅದಾದ ಮೇಲೆ 6:00 ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ, 7:22 ಕಗ್ಗದ ಸಿರಿ. ಅದಾದ ನಂತರ ರಾತ್ರಿ 8:02 ಮಂಗಳವಾರದ ವಿಶೇಷ ಕಾರ್ಯಕ್ರಮ, ನಿಮ್ಮ ಆಯ್ಕೆ. ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಈ ರಾತ್ರಿ ಕೂಡ ಕೇಳಬಹುದು. ಹಾಗೆ 9:15 ಹಿಂದಿ ಮೆಲಡೀಸ್, ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಅದಾದ ನಂತರ 10:02 ಪ್ರೇಮ ನಿನಾದ, ಪ್ರೇಮ ಗೀತೆಗಳ ಪ್ರಸಾರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ. ಇನ್ನು ಮುಂದೆ ಪ್ರಸಾರ ಆಗುವಂತಹ ಕಾರ್ಯಕ್ರಮಗಳ ವಿವರವನ್ನು ಇದುವರೆಗೆ ಕೇಳಿದ್ರಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಯುಗಾದಿ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿದೆ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಏನಾಯ್ತೋ ಏನಾಯ್ತೋ ಅಂತ ಕುನಾಲ್ ಗಾಂಜಾವಾಲ ಅವರು ಹಾಡಿದ್ರು ವಿದ್ಯಾರ್ಥಿ ಚಿತ್ರಕ್ಕಾಗಿ. ಆರ್ ಪಿ ಪಟ್ನಾಯಕ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಈಗ್ತಾನೆ ಕೇಳಿದ್ರಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯುಗ ಚಿತ್ರದ ಹಾಡು ಯಾವನೋ ಯಾವನೋ ಅಂತ ಕೇಳ್ತಾ ಇದ್ರು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಅವರ ಸಂಗೀತವಿತ್ತು. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ತಮಾಷೆಗಾಗಿ ಚಿತ್ರದ ಹಾಡನ್ನು ಕೇಳಿ ನಿಹಾಲ್ ಮತ್ತು ಲಕ್ಷ್ಮಿ ಅವರ ಧ್ವನಿಗಳು, ಶಿವು ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಸಂಗೀತವನ್ನು ನೀಡಿದ್ದಾರೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳಿದ್ರಿ. ಶುಕ್ರ ಚಿತ್ರದ ಹಾಡು ಒಲವಿನ ಗೆಳೆಯ ಅನ್ನುವ ಹಾಡು, ಅದು ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಗೌತಮ್ ಅವರ ಸಂಗೀತ ಸಂಯೋಜನೆ ಇತ್ತು. ಸವಿ ಸವಿ ನೆನಪು ಚಿತ್ರದ ಹಾಡು, ಸವಿಯೋ ಸವಿಯೋ ಅಂತ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಇತ್ತು. ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.

ನಮಸ್ತೆ, ಗುಡ್ ಮಾರ್ನಿಂಗ್, ಶುಭ ದಿನ. ಸಮಯ ಆಗಿದೆ 11:31. ಇನ್ನೀಗ ಕೇಳಿ ಕಾರ್ಯಕ್ರಮ ಕಲಾಭಾರತಿ. ಈಗಾಗಲೇ ಹೇಳಿದ ಹಾಗೆ ಕಲಾಭಾರತಿ ಕಾರ್ಯಕ್ರಮದ ಇಂದಿನ ತಾರೆ ಹಂಸಲೇಖ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಯಾಕಂದರೆ ಇವರೇನು ಸಾಮಾನ್ಯರಲ್ಲ, ಹಲವಾರು ಪ್ರತಿಷ್ಠಿತ ರಾಷ್ಟ್ರೀಯ ರಾಜ್ಯ ಮಟ್ಟದ ಪ್ರಶಸ್ತಿಗಳ ಸರದಾರ. ಕೆಲವರು ಇವರನ್ನು ನಾದ ಬ್ರಹ್ಮ ಅಂದರು. ಸರಸ್ವತಿ ಪುತ್ರ, ಅಕ್ಷರಗಳ ಮಿತ್ರ, ಕಲೆಗೆ ಸಂಗೀತಕ್ಕೆ ತುಂಬ ಹತ್ತಿರ, ಭಾಷೆಗೆ ಭಾವನೆಗೆ ಇವರದ್ದು ದೇಸಿ ಸೂತ್ರ. ಜ್ಞಾನದ, ನಾದದ, ವೇದದ, ಪದ್ಯದ, ಗದ್ಯದ, ಜಾನಪದ ಸೊಗಡಿನ

ಪ್ರತಿಭಾ ಸಂಪನ್ನ ಅಂದರು ಕೆಲವರು, ಮತ್ತೆ ಕೆಲವರು ಮಹಾಗುರು ಅಂದರು, ಮತ್ತೆ ಕೆಲವರು ಸಾಮಾನ್ಯ ಜನರ ಆಡು ಭಾಷೆಯನ್ನ ಹಾಡಿನಲ್ಲಿ ತಂದವರು, ಕನ್ನಡ ಚಿತ್ರ ಸಂಗೀತಕ್ಕೆ ಹೊಸ ದಿಕ್ಕು ತೋರಿದ ಕಲಾ ತಪಸ್ವಿ ಅಂತಾನೂ ಹೇಳಿದ್ರು. ಹೀಗೆ ಅವರನ್ನ ಹತ್ತಿರದಿಂದ ದೂರದಿಂದ ಕಂಡವರು, ಕೇಳಿದವರು, ನೋಡಿದವರು ಅವರನ್ನ ಬಣ್ಣಿಸಿದ್ದು ಹೀಗೆ ಅವರೇ ನಮ್ಮ ಹಂಸಲೇಖ ಗಂಗರಾಜು.

ಅನುಮಾನ ಏನೂ ಇಲ್ಲ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದೇ ಗೀತೆ ಆಕಸ್ಮಿಕ ಚಿತ್ರದಿಂದ ಆರಿಸಿಕೊಂಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿಗೆ ದನಿಯಾಗಿದ್ದರು. ಜೂನ್ 23 ಹಂಸಲೇಖ ಅವರ ಜನ್ಮದಿನ. ಗೀತ ರಚನೆ, ಸಂಗೀತ ಸಂಯೋಜನೆ, ಗಾಯಕ, ಸಿನಿಮಾ ನಿರ್ದೇಶಕ, ನೂರಾರು ಸಿನಿಮಾಗಳಿಗೆ, ಸಾವಿರಾರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಕೂಡ ಮಾಡಿದ್ದಾರೆ. ನಾವೆಲ್ಲರೂ ಮತ್ತೆ ಮತ್ತೆ ಅವರ ಹಾಡುಗಳನ್ನು ಕೇಳ್ತಾನೇ ಇರ್ತೇವೆ. ಸಾಹಿತ್ಯ, ಸಂಗೀತ ಅವರ ವಿಚಾರಗಳಿಂದ ಜನರನ್ನು ರಂಜಿಸುತ್ತಾ, ಅಗತ್ಯ ಬಿದ್ದಾಗ ಎಚ್ಚರಿಸುತ್ತಾ, ಕಳೆದ 40 ದಶಕಗಳಿಂದ ಕನ್ನಡಮ್ಮನ ಸೇವೆಯಲ್ಲಿ ನಿರತರಾಗಿದ್ದಾರೆ ಹಂಸಲೇಖ. ಪ್ರೇಮಲೋಕ ಸಿನಿಮಾದಿಂದ ಬಂದ ಹಾಡುಗಳು ನಮ್ಮ ಕನ್ನಡ ಸಿನಿಮಾ ರಂಗದ ಹಾಡುಗಳ ಬಗೆಗಿನ ದೃಷ್ಟಿಕೋನವನ್ನೇ ಬದಲಾಯಿಸಿತು. ಅವರ ಸಾಹಿತ್ಯದಲ್ಲಿ ಭಕ್ತಿ, ಪ್ರೀತಿ, ವಿರಹ, ಪೋಲಿ ಹೀಗೆ ನಾನಾ ಬಗೆಯ, ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಇವರ ಲೇಖನಿಯಲ್ಲಿ ಹಾಡುಗಳು ಮೂಡಿಬಂದಿವೆ. ಹಂಸಲೇಖ ಅವರು ಎಲ್ಲ ರೀತಿಯ ಹಾಡುಗಳನ್ನು ಬರೆದಿದ್ದಾರೆ. ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಕೂಡ ಅವರು ಭಕ್ತಿ, ತತ್ವ ಪದಗಳ ಹಿನ್ನೆಲೆಯ ಸಿನಿಮಾಗಳಿಗೆ ಕೂಡ ಸಂಗೀತವನ್ನು ಕೊಟ್ಟಿದ್ದಾರೆ. ಶ್ರೀ ಮಂಜುನಾಥ ಸಿನಿಮಾದ ಹಾಡುಗಳಂತೂ ಸಂಗೀತ ಎಲ್ಲವೂ ಕೂಡ ಸೂಪರ್ ಹಿಟ್ ಆಗಿತ್ತು. ಹಾಗೆಯೇ ಮಹಾತ್ಮ ಕಬೀರ್ ಅನ್ನುವಂಥ ಸಿನಿಮಾ, ಕಬೀರ್ ದಾಸರ ಜೀವನ ಚರಿತ್ರೆಯನ್ನು ಆಧರಿಸಿದ ಸಿನಿಮಾದಲ್ಲಿ ಕೂಡ ಕಬೀರರ ದೋಹಗಳನ್ನು, ಭಕ್ತಿ ಗೀತೆಗಳನ್ನು ಹಂಸಲೇಖ ಅವರು ತಮ್ಮ ಸಿನಿಮಾದಲ್ಲಿ ಬಹಳ ಮಧುರವಾಗಿ ಸಂಯೋಜನೆ ಮಾಡಿದ್ದಾರೆ. ಇನ್ನು ನವಶಕ್ತಿ ವೈಭವ ಅನ್ನುವ ಸಿನಿಮಾದಲ್ಲಿ ಕೂಡ ದೇವಿಯ 9 ರೂಪಗಳನ್ನು ಆರಾಧಿಸುವಂತಹ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ.

ಶಂಕರ್ ಮಹಾದೇವನ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ವೇದವ್ಯಾಸ ಅವರ ಸಾಹಿತ್ಯ ಇತ್ತು, ಹಂಸಲೇಖ ಅವರ ಸಂಗೀತ ಸಂಯೋಜನೆ ಇತ್ತು. ಶ್ರೀ ಮಂಜುನಾಥ ಚಿತ್ರದ ಹಾಡನ್ನ ನೀವು ಕೇಳಿದ್ದು. ಕಲಾಭಾರತಿ ಕಾರ್ಯಕ್ರಮ ಜೂನ್ 23 ಹಂಸಲೇಖ ಅವರ ಜನ್ಮದಿನ. ಹಂಸಲೇಖ ಅವರು ಸಿನಿಮಾ ರಂಗದಲ್ಲಿ ಪ್ರೀತಿ ಎನ್ನುವ ಒಂದು ಭಾವನೆಯನ್ನು ಅತ್ಯಂತ ಸುಂದರವಾಗಿ ಒಂದಷ್ಟು ಹೊಸ ರೀತಿಯಲ್ಲಿ ಹೊಸ ಅಲೆಯ ಮೂಲಕ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ರು. ನಾದ ಬ್ರಹ್ಮ ಅಂತ ಅವ್ರನ್ನ ಕರೀತಾರೆ. ಅಂದರೆ 1980-90 ಸಂದರ್ಭದಲ್ಲಿ ಅವರು ಬರೆದಂತಹ ಪ್ರೇಮ ಗೀತೆಗಳು ಇವತ್ತಿಗೂ ಕೂಡ ಪ್ರೇಮಿಗಳ ದಿವ್ಯ ಮಂತ್ರ ಅಂತಲೇ ಹೇಳ್ತಾರೆ. ಅವರು ಸಾಕಷ್ಟು ಪ್ರೀತಿ ಪ್ರೇಮದ ಹಾಡುಗಳನ್ನು ಬರೆದಿದ್ದಾರೆ. ಅದರಲ್ಲೂ ಪ್ರೇಮಲೋಕದ ಎಲ್ಲ ಹಾಡುಗಳು, ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆ ತುಂಬಿದೆ, ಪ್ರೀತಿ ನೀನಿಲ್ಲದೇನಾ ಹೇಗಿರಲಿ, ಒಂದೇ ಉಸಿರಂತೆ ನಾನು ನೀನು ಕೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಪ್ರೀತಿ ಪ್ರೇಮದ ಹಾಡುಗಳು, ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಪ್ರೇಮಲೋಕದ ಎಲ್ಲ ಹಾಡುಗಳು ಕೂಡ ಅವ್ರಿಗೆ, ಅಂದರೆ ಯಂಗ್ಸ್ಟರ್ಸ್ಗೆ, ನವ ತರುಣ ತರುಣಿಯರಿಗೆ ಒಂದು ರೀತಿ ದಿವ್ಯ ಮಂತ್ರ, ಮತ್ತು ಯುವ ಮನಸ್ಸುಗಳಲ್ಲಿ ಪ್ರೀತಿಯ ಒಂದು ರೋಮಾಂಚನವನ್ನೇ ಕೊಟ್ಟಿಕೊಡುವಂಥ ಹಾಡುಗಳನ್ನು ಬರೆದುಕೊಟ್ಟವರು ಹಂಸಲೇಖ ಅವರು. ಬರೀ ಆಕರ್ಷಣೆ ಮಾತ್ರ ಅಲ್ಲ, ಪ್ರೀತಿಯಲ್ಲಿನ ಒಂದು ನಿಷ್ಕಲ್ಮಶತೆ ಮತ್ತು ಸಂಗಾತಿ ದೂರ ಆದಾಗ ಆಗುವಂಥ ನೋವು, ಇವೆಲ್ಲವನ್ನು ಕೂಡ ಅವರ ಹಾಡುಗಳಲ್ಲಿ ನಾವು ಗಮನಿಸಬಹುದು. ಮತ್ತು ಪ್ರೇಮಿಗಳಿಗೆ ಕೊಡುವಂಥ ಸಂದೇಶ ಇರಬಹುದು, ಪ್ರೀತಿಸೋದಕ್ಕೆ ಧೈರ್ಯ ಬೇಕು ಅಂತ ಹೇಳೋದು, ಪ್ರೀತಿ ಮತ್ತು ಪ್ರಕೃತಿಯನ್ನು ಹೋಲಿಸಿ ಬರೆಯುವಂತಹ ಹಾಡುಗಳು, ಇವೆಲ್ಲವೂ ಕೂಡ ಹಂಸಲೇಖ ಅವರ ಲೇಖನಿಯಿಂದ ಬಂದಂತಹ. ರಣಧೀರ, ರಾಮಾಚಾರಿ, ಓಂ ಮುಂತಾದ ಬಹಳಷ್ಟು ಹಾಡುಗಳನ್ನು ನಾವು ಕೇಳಿದಾಗ ಅನಿಸುತ್ತೆ ಎಲ್ಲ ಭಾವಗಳು ಕೂಡ ಹಂಸಲೇಖ ಅವರ ಲೇಖನಿಯಲ್ಲಿ ಬಹಳ ಸರಳವಾಗಿ ಅರಳಿ ನಿಂತಹ ಹೂವುಗಳು ಈ ಹಾಡುಗಳು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ಅನಾಥ ಬ್ರಹ್ಮ ಮಹಾಗುರು ಅಂತೆಲ್ಲ ಕರೆಸ್ಕೊಳ್ಳುವಂತಹ ಹಂಸಲೇಖ ಅವರ ಜನ್ಮದಿನದ ಪ್ರಯುಕ್ತ ಅವ್ರ ಬಗ್ಗೆ ಮಾತಾಡ್ತಾ ಅವರದ್ದೇ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಯಾರೇ ನೀನು ಚೆಲುವೆ ಚಿತ್ರದ ಹಾಡು ಕೇಳಿದ್ರೆ ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿದ್ದಂಥ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. 11:51 ಸಮಯ ಆಗಿದೆ. ಪ್ರೀತಿ

ಪ್ರೇಮ ಪ್ರಣಯ ಜೀವನ ಮೌಲ್ಯ ಸ್ನೇಹ ಸಂಬಂಧ ಸಮಾಜದಲ್ಲಿರುವಂತಹ ನೈಜ ಸ್ವರೂಪದ ಘಟನಾವಳಿಗಳನ್ನ ತಮ್ಮ ಸಾಹಿತ್ಯದಲ್ಲಿ ನೀಡಿದ್ದಾರೆ ಹಂಸಲೇಖ ಅವರು. ಕನ್ನಡಿಗನಾಗಿ ಹುಟ್ಟಿದ ಮೇಲೆ ನೀನೇ ಪುಣ್ಯವಂತ ಎಂಥೆಂಥ ಮಹಾನ್ ಭಾವರಿಲಿದ್ದಾರೆ ಅಂತ ಸಾರುವಂತಹ ಹಾಡು, ಅದರಲ್ಲೂ ಆಕಸ್ಮಿಕ ಸಿನಿಮಾದ ಹಾಡು ಅಣ್ಣಾವರ ಧ್ವನಿಯಲ್ಲಿ ಮತ್ತಷ್ಟು ಜನಪ್ರಿಯವಾಯಿತು. ಹಂಸಲೇಖ ಅವರು ಬದುಕನ್ನ ಒಂದು ಸುಂದರ ಪಯಣ, ಒಂದು ಸವಾಲು ಅಂತಾನೆ ಹೇಳ್ತಾರೆ. ಅವ್ರ ಪ್ರಕಾರ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಬದುಕಿಗೆ ಸ್ನೇಹ ಸಂಬಂಧಗಳು ಕೂಡ ಬೇಕು. ಮನುಷ್ಯನ ಬದುಕಿಗೆ ಒಂಟಿತನಕ್ಕಿಂತ ಹೆಚ್ಚಾಗಿ ಸಂಬಂಧಿಕರು ಸ್ನೇಹಿತರು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ತಮ್ಮ ಸಾಹಿತ್ಯದಲ್ಲಿ ತರ್ತಾರೆ. ಹಾಗೆ ಅವರು ತಾವು ಕೂಡ ಸಮಾಜ ಮುಖಿಯಾಗಿ ಚಿಂತನೆ ಮಾಡ್ತಾ ವೈಯಕ್ತಿಕ ಬದುಕಿನ ದೃಷ್ಟಿಕೋನ ಕೂಡ ಒಂದು ರೀತಿ ಸಮಾಜ ಮುಖಿಯಾಗಿ ಸಾಗ್ತಾ ಇದೆ. ಬದಲಾಗಿ ನಮಗೋಸ್ಕರ ಈ ಸಮಾಜ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ, ಅದರ ಬದಲಾಗಿ ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದಷ್ಟು ಕೊಡಬೇಕು ಅಂತಾನೆ ಒಂದು ದೇಸಿ ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಡ ಹಿಂದುಳಿದ ಮಕ್ಕಳಿಗೆ ಅವರು ಹಂಸಲೇಖ ದೇಶಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಉಚಿತ ಕಲೆ ಮತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಬದುಕಿನ ಬೇರುಗಳು ಇರುವುದು ಜಾನಪದ ಕಲೆಯಲ್ಲಿ ಅಂತ ಹೇಳಿ ಜಾನಪದ ಕಲೆಯನ್ನು ಉಳಿಸೋದಕ್ಕೆ ಕೂಡ ತಮ್ಮ ಟ್ರಸ್ಟ್ನ ಮೂಲಕ ನಿರಂತರವಾಗಿ ಅವರು ಶ್ರಮಿಸ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾವು ಸಂತೋಷವಾಗಿರಲಿ ಅಥವಾ ದುಃಖವಾಗಿರಲಿ ಬದುಕಿನಲ್ಲಿ ನಿರಂತರವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರಬೇಕು, ಅದು ನಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತಾರೆ ಹಂಸಲೇಖ.

ಹಾಲುಂಡ ತವರು ಚಿತ್ರದ ಗೀತೆ. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಹಂಸಲೇಖ ಅವರಿಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಸಿನಿಮಾದ ಸಂಗೀತ ನಿರ್ದೇಶನಕ್ಕಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ಈ ಸಿನಿಮಾದಲ್ಲಿ ಅವರು ಸಾಕಷ್ಟು ಪ್ರಬುದ್ಧರಾಗಿ, ಅಂದರೆ ಈ ಸಿನಿಮಾಕ್ಕೆ ಅವರು ಒಂದು ಮನೋರಂಜನೆಯ ಸಂಗೀತ ಮಾತ್ರ ಅಲ್ಲ, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಇದರಲ್ಲಿ ಶಿಶುನಾಳ ಶರೀಫರು, ಪುರಂದರದಾಸರು, ನಿಜಗುಣ ಶಿವಯೋಗಿಗಳ ತತ್ವ ಪದವನ್ನು ಕೂಡ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ನೀಡು ಶಿವ, ಆಮೇಲೆ ಗಾನ ವಿದ್ಯಾ ಬಡಿ, ಮಣ್ಣಿಂದ

ನಾನ ಎಂಬುದು ಪರಮಾರ್ಥ ತತ್ವ. ಈ ಎಲ್ಲ ಹಾಡುಗಳು ಕೂಡ ಬಹಳ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ಸಿನಿಮಾ. ಮತ್ತು ಇದ್ರ ಜೊತೆಗೆ ಶ್ರೀ ಮಂಜುನಾಥ, ಆಮೇಲೆ ಈಗ ತಾನೇ ಕೇಳಿದ್ರಲ್ಲ ನೀವು ಹಾಲುಂಡ ತವರು, ಕರುಳಿನ ಕುಡಿ, ಈ ಎಲ್ಲ ಸಿನಿಮಾಗಳಿಗೂ ಕೂಡ ಅವರು ಪ್ರಶಸ್ತಿಗಳನ್ನು ಗೌರವಗಳನ್ನು ಪಡ್ಕೊಂಡಿದ್ದಾರೆ. ಸಂಗೀತ ಸಾಗರ, ಗಾನಯೋಗಿ, ಪಂಚಾಕ್ಷರ ಗವಾಯಿ, ನಾದಬ್ರಹ್ಮ, ಹಂಸಲೇಖ ಅವರ ವೃತ್ತಿ ಜೀವನದ ಅತ್ಯಂತ ಒಂದು ಮೈಲಿಗಲ್ಲದಂಥ ಒಂದು ಸಿನಿಮಾ. ಅದರಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಇವರು ಅಳವಡಿಸ್ಕೊಂಡಿದ್ದಾರೆ, ರಾಷ್ಟ್ರ ಪ್ರಶಸ್ತಿಯನ್ನು ಈ ಸಿನಿಮಾಕ್ಕಾಗಿ ಪಡ್ಕೊಂಡಿದ್ದಾರೆ.

0: ಪಡ್ಡೆಗಳ ಪಾಲಿನ ಪ್ರೇಮ ಗುರು ತತ್ವಜ್ಞಾನಿ ಪ್ರೇಮಿಗಳಿಗೆ ದಾರಿ ದೀಪ ಸಂಗೀತಕ್ಕೆ ಪ್ರೇಮ ಪಾಠ ಹೇಳಿದ ಮೇಷ್ಟ್ರು ಅಂತಲೇ ಕರೀತಾರೆ ಹಂಸಲೇಖ ಅವರನ್ನು. ಗೀತ ರಚನೆ, ಸಂಭಾಷಣೆ, ಚಿತ್ರಕಥೆ, ಗಾಯನ, ಸಂಗೀತ ನಿರ್ದೇಶನ, ನಿರ್ಮಾಪಕ, ಹೀಗೆ ಎಲ್ಲ ವಿಭಾಗಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಏಕೈಕ ಸಂಗೀತ ನಿರ್ದೇಶಕ ಅನ್ನುವ ಕೀರ್ತಿ ಇವರದ್ದು. ಈ ದಿನ ಅವರ ಜನ್ಮದಿನ, ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಸಮಯ 12 ಗಂಟೆ, ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಶರಣಶ್ರೇಷ್ಠರಾದ ಜಯದೇವಿ ತಾಯಿ ಲಿಗಾಡೆಯವರ ಜನ್ಮದಿನವೆಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ್ ಕ್ಷೇತ್ರದ ಶಾಸಕ ಆರ್ವಿ ದೇಶಪಾಂಡೆ ಜಯದೇವಿ ತಾಯಿ ಲಿಗಾಡೆ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ವಾರದ ಮಲ್ಲಪ್ಪನವರ ಮೊಮ್ಮಗಳಾಗಿ ಜನಿಸಿ ಕನ್ನಡವನ್ನು ತಮ್ಮ ಉಸಿರಾಗಿಸಿಕೊಂಡು ಸ್ತ್ರೀ ಶಿಕ್ಷಣದ ಮಹತ್ವ ಸಾರಿದ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಅವರು ತೋರಿದ ಬದ್ಧತೆ ನಾಡಿಗೆ ಸ್ಫೂರ್ತಿ ದೀವಿಗೆ ಎಂದಿದ್ದಾರೆ. ಧಾರವಾಡ, ಗದಗ್ ಹಾಗೂ ಹಾವೇರಿ ಜಿಲ್ಲೆಯ 3 ವಿದ್ಯಾರ್ಥಿನಿಯರು ಸಮುದ್ರ ಮಟ್ಟದಿಂದ 15,500 ಅಡಿ ಎತ್ತರದ ಉತ್ತರಾಖಂಡದ ಉತ್ತರ ಕಾಶಿಯ ಹುರ್ರಾ ಟಾಪ್ ಪರ್ವತ ಏರಿ ದಾಖಲೆ ಬರೆದಿದ್ದಾರೆ. ಗದಗ್ ಜಿಲ್ಲೆ ಜಕ್ಲಿ ಗ್ರಾಮದ ನಿವಾಸಿ ಗದಗ್ ಜೆಟಿ ಕಾಲೇಜಿನ ಪದವಿ ವಿದ್ಯಾರ್ಥಿನಿ ಸೃಷ್ಟಿ ಉಮೇಶ್ ಮೇಟಿ, ಧಾರವಾಡ ಜಿಲ್ಲೆ ಅಣ್ಣಿಗೇರಿ ನಿವಾಸಿ ಗದಗ್ ಎಎಸ್ಎಸ್ ಕಾಲೇಜಿನ ವಿದ್ಯಾರ್ಥಿನಿ ಅಶ್ವಿನಿ ಹಾಗೂ ಹಾವೇರಿ ಜಿಲ್ಲೆ ಯಕಲಾಸ್ಪುರದ ನಿವಾಸಿ ಮುಂಡರ್ಗಿ ಕೆಆರ್ಬಿ ಕಾಲೇಜಿನ ಜಯಲಕ್ಷ್ಮಿ ಎನ್ಸಿಸಿ ಕೆಡೆಟ್ಗಳಾಗಿದ್ದು ಉತ್ತರಾಖಂಡದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ನಲ್ಲಿ ಪರ್ವತಾರೋಹಣ ತರಬೇತಿ ಪಡೆದಿದ್ದಾರೆ. ದಯಾಮರಣಕ್ಕಾಗಿ ಹೋರಾಡುತ್ತಿರುವ ನಿವೃತ್ತ ಶಿಕ್ಷಕಿ ದಾವಣಗೆರೆಯ ಕರಿಬಸಮ್ಮ ಅವರು ಭಾರತೀಯ ಸೇನೆಗೆ 10 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಡಾ ಜೆಎಂ ಗಂಗಾಧರ ಸ್ವಾಮಿ ಚೆಕ್ ವಿತರಿಸಿ ಅಭಿನಂದಿಸಿದರು. ವಿಧಾನಪರಿಷತ್ ಮಾಜಿ ಮುಖ್ಯ ಸಚೇತಕ ಎಎಚ್ ಶಿವಯೋಗಿ ಸ್ವಾಮಿ ಉಪಸ್ಥಿತರಿದ್ದರು.

0: ಶ್ರೇಷ್ಠ ರಾಜನೀತಿಜ್ಞ, ಭಾರತೀಯ ಜನಸಂಘದ ಸಂಸ್ಥಾಪನಾ ಸಮಿತಿ ಸದಸ್ಯ ಡಾ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದು, ಅವರ ರಾಷ್ಟ್ರಭಕ್ತಿ, ನಿಸ್ವಾರ್ಥ ಸೇವೆ ಹಾಗೂ ಆದರ್ಶಗಳು ಸ್ಫೂರ್ತಿದಾಯಕ ಎಂದಿದ್ದಾರೆ. ದೇಶದಲ್ಲೇ ಅತ್ಯಂತ ಸುಂದರ ರಾಜ್ಯದ ಕರಾವಳಿಯನ್ನು ವಿಶ್ವಸ್ತರದ ಪ್ರವಾಸೋದ್ಯಮ ಜಾಲವಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಸಂಕಲ್ಪಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ನೈಸರ್ಗಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು, ಸುಸ್ಥಿರ ಹಾಗೂ ಪರಿಸರ ಸ್ನೇಹಿ ಅಭಿವೃದ್ಧಿಗೆ ಒತ್ತು ನೀಡಲು ವಿಧಾನಸೌಧದಲ್ಲಿ ನಡೆದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಅವರು ಹೇಳಿದರು. ಭಾರತ 5 ಲಕ್ಷಕ್ಕೂ ಹೆಚ್ಚು ಅಂಗಾಂಗ ದಾನದ ಪ್ರತಿಜ್ಞೆಗಳನ್ನು ದಾಖಲಿಸಿದ್ದು, ಜೀವ ಉಳಿಸುವ ಅಂಗಾಂಗ ಮತ್ತು ಅಂಗಾಂಶ ದಾನದ ಬಗ್ಗೆ ನಾಗರಿಕರಲ್ಲಿ ಸಹಾನುಭೂತಿ ಮತ್ತು ಸಾಮೂಹಿಕ ಬದ್ಧತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಂಗಾಂಶ ಕಸಿಗಾಗಿ ಕಾಯುತ್ತಿರುವ ಆರೋಗ್ಯಾಕಾಂಕ್ಷಿಗಳಿಗೆ ಭರವಸೆ ಮತ್ತು ಬದುಕಿನ ಎರಡನೇ ಅವಕಾಶ ಕಲ್ಪಿಸುವ ಆಶಾದಾಯಕ ಬೆಳವಣಿಗೆ ಎಂದಿದೆ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸತೀಶ್ ಕುಮಾರ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಡಿಐಜಿ ಭೀಮಾಶಂಕರ್ ಗುಳೇದ್, ಡಿಸಿಪಿಗಳಾದ ಮೊಹಮ್ಮದ್ ಸುಜೀತಾ, ಅಕ್ಷಯ್ ಮಚೀಂದ್ರ ಹಾಗೂ ಎಸಿಪಿ ಎಲ್ವೈ ರಾಜೇಶ್ ಸೇರಿದಂತೆ ರಾಜ್ಯದ 200 ಪೊಲೀಸರಿಗೆ ಡಿಜಿಐಜಿ ಕಮೆಂಡೇಷನ್ ಡೆಸ್ಕ್ ಉತ್ತಮ ಸೇವಾ ಪ್ರಶಸ್ತಿ ಪದಕಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ. ಏರ್ ಮಾರ್ಷಲ್ ಅರ್ಜನ್ ಸಿಂಗ್ ಸ್ಮರಣಾರ್ಥ 7ನೇ ಆವೃತ್ತಿಯ ರಾಷ್ಟೀಯ ಹಾಕಿ ಟೂರ್ನಿ ಬೆಂಗಳೂರಿನ ಜಾಲಹಳ್ಳಿಯ ವಾಯುನೆಲೆಯಲ್ಲಿರುವ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಈ ಬಾರಿ 16 ಹಾಕಿ ತಂಡಗಳು ಕಣಕ್ಕಿಳಿಯುತ್ತಿದ್ದು, ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಟೂರ್ನಿ ನಡೆಯಲಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ಹಾಗೂ ರನ್ನರ್ಸಪ್ ತಂಡಕ್ಕೆ 8 ಲಕ್ಷ ರೂಪಾಯಿ ನಗದು ಬಹುಮಾನವಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅದ್ಭುತ್ ದಾಸ್ ಪುರಕಾಯಸ್ಥ ಅವರು ಕಲಬುರಗಿಯ ಎಸ್ಆರ್ಎನ್ ಮೆಹರಾ ಶಾಲೆಯಲ್ಲಿ ನಿನ್ನೆ ಮುಕ್ತಾಯಗೊಂಡ 3 ದಿನಗಳ ರಾಜ್ಯಮಟ್ಟದ 19 ವರ್ಷದೊಳಗಿನವರ ಫಿಡೆರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮುಕ್ತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದರು. ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಗುಲ್ಬರ್ಗಾ ಚೆಸ್ ಅಸೋಸಿಯೇಷನ್ ಸಹಯೋಗದಲ್ಲಿ ಆಯೋಜಿಸಿದ್ದ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ವಿವಿಧ ಜಿಲ್ಲೆಗಳ 176 ಆಟಗಾರರು ಸ್ಪರ್ಧಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರುಷಿ ಸೆವರಿನ್ ಹೆಲೆನ್ ಡಿಸಿಲ್ವಾ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಇಂದಿನಿಂದ 3 ದಿನಗಳವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಯೆಲೋ ಅಲರ್ಟ್ ಪ್ರಕಟಿಸಿದೆ. 27ನೇ ತಾರೀಕು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗರಿಷ್ಠ 8 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗಾಲದಲ್ಲೂ ಗರಿಷ್ಠ ತಾಪಮಾನ 39.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯವಾಗಿದೆ 12:05. ಕೇಳ್ತಾ ಇದ್ದೀರಾ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 12:05 ಆಯಿತು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ವಿವಿಧ ಭಾರತಿಯಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೀವು ಕರೆ ಮಾಡ್ತೀರಾ, ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳ್ತೀರಾ, ನಿಮ್ಮಿಷ್ಟದ ಹಾಡನ್ನು ನಾವು ವಿವಿಧ ಭಾರತಿಯಲ್ಲಿ ಪ್ರಸಾರ ಮಾಡ್ತೇವೆ. ಇದಕ್ಕಾಗಿ ನೀವು ನಮಗೆ ಕರೆ ಮಾಡಬೇಕು. ಕರೆ ಮಾಡಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 0802226125. ಹೌದು, ನಮ್ಮ ದೂರವಾಣಿ ಸಂಖ್ಯೆ 0802226125. ಮತ್ತೊಂದು ಸಂಖ್ಯೆ ಕೂಡ ಇದೆ, ಆ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಬಹುದು. 0802226327 ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳಿ ನಿಮ್ಮಿಷ್ಟದ ಹಾಡನ್ನು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ನೀವು ಕೇಳಬಹುದು. ಇದು ನಿಮ್ಮದೇ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಈಗ ಒಬ್ರು ಕರೆ ಮಾಡಿದ್ದಾರೆ, ಮಾತಾಡ್ತಾರೆ, ಯಾವ ಹಾಡು ಕೇಳ್ತಾರೆ ಕೇಳಿಸ್ಕೊಳ್ಳೋಣ. ನಮಸ್ತೆ. ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ನೀವು ಕೇಳಬಹುದು. ನಮ್ಮ ಸಂಖ್ಯೆ 0802226125 0802226392 ಎರಡು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ನಿಮ್ಮಿಷ್ಟದ ಹಾಡು ಯಾವುದು ಅಂತ ನಮ್ಮ ಹತ್ರ ಹೇಳಿ, ನಾವು ನಿಮಗೋಸ್ಕರ ಆ ಹಾಡನ್ನು ಪ್ರಸಾರ ಮಾಡ್ತೇವೆ.

0: ಸದಾ ನಿಮ್ಮ ಸಂಗಡ. 12:12:30 ಸಮಯ ಆಗಿದೆ. ನಮಸ್ತೆ ನಮಸ್ತೆ. ಹಲೋ, ಕೇಳಿಸುತ್ತಾ? ಹಲೋ ಹಲೋ ಹಲೋ. ಹಲೋ
1: ಹಲೋ
0: ಕೇಳಿಸುತ್ತಾ? ಎಷ್ಟು ಸಲ ಹಲೋ ಹಲೋ ಅಂತ ಇದ್ದೀನಿ, ನೀವು ಈ ಕಡೆ ಫೋನ್ ಮಾಡ್ಬಿಟ್ಟು ಎಲ್ಲಿ ಮಾತಾಡ್ತಾ ಇದ್ದೀರಾ?
1: ಹಲೋ,
0: ಕೇಳುತ್ತಾ?
1: ಕೇಳಿಸ್ತಾ ಇದೆ ಮೇಡಮ್.
0: ಹೇಳಿ, ಮಾತಾಡಿ, ಹೆಸರು?
1: ಹಲೋ, ನಾ ರಾಜು ಮೇಡಮ್, ಹಳೇಬೀಡಿಂದ.
0: ರಾಜು, ಏನ್ ಕೆಲಸ ಮಾಡ್ತೀರಿ?
1: ಹಲೋ,
0: ಕೇಳಿಸಲ್ವಾ? ಈಗ ಕೇಳುತ್ತಾ?
1: ಈಗ ಕೇಳಿಸ್ತಾ ಇದೆ ಕರೆಕ್ಟ್ ಆಗಿ.
0: ಏನ್ ಕೆಲಸ ಮಾಡ್ತೀರಿ ಎಂದೆ.
1: ನಾನು ಆರ್ಟಿಸ್ಟ್ ಮೇಡಮ್, ಚಿತ್ರಕಲಾವಿದ.
0: ಯಾವ ತರ ಚಿತ್ರಗಳು ಬರೀತೀರಿ ಹೆಚ್ಚಾಗಿ?
1: ನಾನು ಪೋರ್ಟ್ರೇಟ್ ಜಾಸ್ತಿ ಮೇಡಮ್ ಬರೆಯೋದು.
0: ಇತ್ತೀಚೆಗೆ ಯಾವ ಚಿತ್ರ ಬರೆದ್ರಿ, ಅಥವಾ ಎಲ್ಲಾದ್ರೂ ಕ್ಯಾಂಪ್ ಅಲ್ಲಿ ಹೋಗಿದ್ರಾ, ಭಾಗವಹಿಸಿದ್ರ ಪ್ರದರ್ಶನಗಳು ಬೇರೆ ಬೇರೆ ಕಡೆ? ಅಥವಾ
1: ಪ್ರದರ್ಶನದಲ್ಲಿ ಅಂದ್ರೆ, ನಾವು ಬೆಂಗಳೂರಲ್ಲಿ ಚಿತ್ರಕಲೆ ಇದು ಸಂತೆ ಇರುತ್ತಲ್ಲ ಮೇಡಮ್, ಚಿತ್ರ ಸಂತೆ, ಅವಾಗೆಲ್ಲ ಹಾಕ್ತೀವಿ ಮೇಡಮ್ ಅದನ್ನ, ಪೇಂಟಿಂಗ್ಸ್ ನ.
0: ಆಯ್ತು, ಯಾವ ಹಾಡ್ಬೇಕು ಹೇಳಿ.
1: ಮೇಡಮ್, ರಾಗತಾಳದ್ದು ಹಾಡ್ಬೇಕಾಗಿತ್ತು ಮೇಡಮ್, ಓ ಚೆಲುವೆ ಅಂತ ಹೇಳಿ.
0: ಓ ಚೆಲುವೆ. ಚೆಲುವೆಯ ಚಿತ್ರ ಯಾವತ್ತಾದ್ರೂ ಬರ್ದಿದ್ದೀರಾ?
1: ಖಂಡಿತ ಬರ್ದಿದ್ದೀವಿ ಮೇಡಮ್, ನಮ್ಮ ಟೆಂಪಲ್ ಅಲ್ಲೇ ಶೂಟಿಂಗ್ ಮಾಡಿದ್ದು ಚಿತ್ರ, ನಾವೆಲ್ಲ ಸಣ್ಣ ಹುಡುಗರು ಅವಾಗ. ಇತ್ತೀಚೆಗೆ ಬೇಕಾದಷ್ಟು ಪೇಂಟಿಂಗ್ ಮಾಡಿದೀವಿ ಮೇಡಮ್ ಹಳೇಬೀಡು ಟೆಂಪಲ್.
0: ನನ್ನ ಮಾತು ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ ನಿಮ್ಗೆ?
1: ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಮೇಡಮ್, ಮಧ್ಯೆ ಕಟ್ ಕಟ್ ಆಗ್ತಾ ಇದೆ, ಲೈನ್ ಕ್ಲಿಯರ್ ಇಲ್ಲ ಮೇಡಮ್.
0: ಇವಾಗ
1: ಈಗ ಸರಿ ಇದೆ ಮೇಡಮ್.
0: ಸರಿ ಇದೆಯಾ? ಆಯ್ತು, ಕೇಳಿ, ನಿಮ್ ಇಷ್ಟದ ಹಾಡು ಬರ್ತಾ ಇದೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ರಾಗತಾಳ ಚಿತ್ರದ ಹಾಡು, ಗೀತ ರಚನೆ ನಂದಗೋಪಾಲ ರೆಡ್ಡಿ, ಎಂ ರಂಗರಾವ್ ಅವರ ಸಂಗೀತ, ಬೆಂಗಳೂರು ಲತಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಐಲ ಐಲರ್ ಐಲೆ ಐಲಾ

0: ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಕೇಳಿಸುತ್ತಲ್ಲ?
1: ಕೇಳಿಸ್ತಾ ಇದೆ ಮೇಡಮ್.
0: ಯಾಕೋ ಅವಾಗ್ಲೇ ಇಬ್ರು ಮಾತಾಡಿದ್ರು, ಅವ್ರಿಗೆ ಕೇಳ್ತಾ ಇರ್ಲಿಲ್ಲ, ಅದಕ್ಕೆ
1: ಕೇಳ್ತಾ ಇರ್ಲಿಲ್ಲ ಮೇಡಮ್.
0: ಯಾರು ಮಾತಾಡ್ತಾ ಇದ್ದೀರಿ?

0: ನಾವು ಚಿಕ್ಕೋಡೆಯಿಂದ ಕೆಂಪನ್ನ ವಡಪ್ಪಗೋಳು ಮೇಡಮ್.
1: ವಡಪ್ಪಗೋಳು ಅವ್ರದ್ದು ಬಹಳಷ್ಟು ಸಂದೇಶಗಳು ಬರುತ್ತೆ ನಮ್ಗೆ.
0: ಹಾ ಬರುತ್ತೆ ಮೇಡಮ್, ಸಂದೇಶ ಕಳಿಸ್ತಾ ಇರ್ತೇವೆ ಮೇಡಮ್.
1: ಹೌದು,
0: ಮತ್ತೆ ಕೇಳದರಿಗೆ ಕಾಲ್ ಸಿಗಲಿ ಅಂತೇಳಿ ನಾವು ಒಂದ್ ತಿಂಗಳಿಗೆ ಆದ ನಂತರ ಕಾಲ್ ಮಾಡ್ತೀವಿ ಮೇಡಮ್.
1: ಲೆಕ್ಕ ಇಟ್ಕೊಂಡಿರ್ತೀರಾ?
0: ಲೆಕ್ಕ ಇಟ್ಕೊಂಡಿರ್ತೇವೆ, 20 ನಂತರನೇ ಮೇಡಮ್ ನಮ್ದು ಕಾಲು.
1: ಓ ಹಾಗೆ,
0: ಡೇಟ್ ಅಲ್ಲಿವರೆಗೆ ನಾನು ಕಾಲ್ ಮಾಡಲ್ಲ.
1: ನಿಮಗೆ ನೀವೇ ಶಿಸ್ತು ಹಾಕೊಂಡ್ರೆ ಒಳ್ಳೇದಲ್ವಾ?
0: ಹೌದು ಹೌದು ಮೇಡಮ್, ಎಲ್ಲರಿಗೂ ಸಿಗ್ಬೇಕಲ್ಲ ಮೇಡಮ್.
1: ಹೌದು ಹೌದು ಹೌದು,
0: ಅದಕ್ಕೆ ಆದ್ರೆ ಸಂದೇಶ ಕಳಿಸ್ತಾ ಇರ್ತೀವಿ. ಓಕೆ ಮೇಡಮ್, ನಮಸ್ಕಾರ ಮೇಡಮ್.
1: ಆಯ್ತು, ಧನ್ಯವಾದ.
0: ನಮಸ್ಕಾರ.

0: ಮಹಾಕ್ಷತ್ರಿಯ ಚಿತ್ರಕ್ಕಾಗಿ ಹಂಸಲೇಖ ಅವರು ಹಾಡನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
0: ಕೇಳ್ತಾ ಇದ್ದೀರಾ, 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 12:28 ಸಮಯ ಆಗಿದೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಕೆಲವರು ಕೇಳಿಸಲ್ಲ ಅಂತ ಹೇಳ್ತಾ ಇದ್ರೆ, ಕೆಲವರು ಕೇಳಿಸುತ್ತೆ ಅಂತ ಹೇಳ್ತಾ ಇದ್ರೆ, ಹಾಗೆ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿ ಬಂದಿರುವಂಥ ಸಂದೇಶಗಳು ಕೂಡ ಹಾಗೆ ಇದೆ. ಇನ್ನೂ ಅದನ್ನು ಕೂಡ ಓದಿಲ್ಲ, ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಿ. ಹಾಗೆ ಈಗ ತಾನೇ ಪ್ರಸಾರವಾದಂಥ ಹಾಡು ಮಹಾಕ್ಷತ್ರಿಯ ತುಂಬಾ ಚೆನ್ನಾಗಿತ್ತು, ಈ ಭೂಮಿ ಬಣ್ಣದ ಬುಗುರಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ, ಇನ್ನೂ ಕೆಲವರು ಹೇಳ್ತಾ ಇದ್ರೆ ಪರವಾಗಿಲ್ಲ ಹಾಡುಗಳು ಯಾವುದು ಅಂತ ಕೇಳಿಕೊಂಡು ನೀವು ಅವ್ರ ಹಾಡುಗಳನ್ನು ಪ್ರಸಾರ ಮಾಡಿ ತೊಂದರೆ ಇಲ್ಲ ಅಂತ ಕೂಡ ಒಬ್ರು ಹೇಳ್ತಾ ಇದ್ರೆ, ಈಗ ನಮ್ಮ ಜೊತೆಗೆ ಯಾರು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ. ನಮಸ್ತೆ.
2: ನಮಸ್ತೆ,
0: ಕೇಳಿಸುತ್ತಾ ನನ್ನ ಮಾತು?
2: ಕೇಳಿಸ್ತದೆ ಮೇಡಮ್.
0: ನಿಮ್ಮ ಹೆಸರು ಹೇಳಿ.
2: ಮಹಬೂಬ್ ಪಾಷಾ ಅಂತ.
0: ಎಲ್ಲಿಂದ?
2: ಬೆಂಗಳೂರು ರಾಜ್ಯ ಅಂಬೇಡ್ಕರ್ ನಗರದಿಂದ.
0: ಅಂಬೇಡ್ಕರ್ ನಗರ ಎಲ್ಲಿ ಬರುತ್ತೆ ಅದು?
2: ಅದು ಬೆಂಗಳೂರು, ಇದು ಅಂಬೇಡ್ಕರ್ ನಗರ ಪಾಸ್ಪೋರ್ಟ್ ಆಫೀಸ್, ಕೋರ್ಮಂಗ್ಲ ಬರುತ್ತಲ್ಲ ಆ ಸೈಡ್ ಬರುತ್ತೆ. ಅದು ಕೆಲಸ ಮಾಡೋದಲ್ಲಿ, ಟೈಲರ್ ಕೆಲಸ ಮಾಡ್ತಾ ಇದ್ದೀನಿ ನಾನು.
0: ಹೇಳಿ, ಯಾವ ಹಾಡು ಬೇಕು?
2: ಅದೇ ಯಜಮಾನ ಪಿಕ್ಚರ್ದು ಇದು ಟೈಟಲ್ ಸಾಂಗ್ ಬರುತ್ತಲ್ಲ ಅದು ಬೇಕಾಗಿತ್ತು.
0: ಯಜಮಾನ ಫಿಲಿಂ ಹಾಡು ಬೇಕು ಅಂತ ಕೇಳ್ತಾ ಇದ್ದೀರಾ. ಮೆಹಬೂಬ್ ಪಾಷಾ ಅವರ ಯಜಮಾನ ಸಿನಿಮಾ ಹಾಡು ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ನಮಸ್ತೆ.
2: ಸರಿ.

0: ಯಜಮಾನ ಚಿತ್ರದ ಹಾಡನ್ನ ಬರೆದವರು ಕೆ ಕಲ್ಯಾಣ್, ಹಾಡಿಗೆ ದನಿಯಾಗಿದ್ರು ನಂದಿತಾ ಮತ್ತು ದೇವನ್, ಸಂಗೀತ ಸಂಯೋಜನೆ ಮಾಡಿದ್ರು ರಾಜೇಶ್ ರಾಮನಾಥ್. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು?
1: ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್, ತಿಂಗನಹಳ್ಳಿಯಿಂದ.
0: ಹೇಳಿ, ನಿಮ್ಮ ಹೆಸರು?
1: ಗೋಪಿ ಅಂದ್ಬಿಟ್ಟು.
0: ಹೇಳಿ ಗೋಪಿ, ಯಾವ ಹಾಡ್ಬೇಕು?
1: ರಣಧೀರ ಫಿಲಂ. ನಿಮ್ದು?
0: ಹಾ ಹಾ, ರಣಧೀರದಲ್ಲಿ ಯಾವ್ದು?
1: ಹೌದು, ಯಾರೇ ನೀನು ಸುಂದರ ಚರಿವೆ ಬಳಿ ಅಂತ. ಹ್ಮ್ ಹ್ಮ್
0: ಹ್ಮ್.
1: ಅಂತರಕ ಅವ್ರದ್ದು ಸಂಗೀತ ಚೆನ್ನಾಗಿದೆ ಮೇಡಮ್, ಸಾಹಿತ್ಯ ಸಂಗೀತ.
0: ಅವ್ರ ಬರ್ಡೇ ಅಂತನಾ?
1: ಹೌದು ಹೌದು ಮೇಡಮ್, ಇವತ್ತು ಬರ್ತಡೇ ಅವ್ರದ್ದು. ನಾದ ಬ್ರಹ್ಮ ಹಂಸಲೇಖ ಅವರು.
0: ಹ್ಮ್
1: ಹೌದು ಮೇಡಮ್,
0: ಹಂಸಲೇಖ ಅವ್ರ ಹಾಡುಗಳನ್ನ ಕೇಳ್ಬೇಕು ಅಂತ ಅನಿಸ್ತಾ
1: ಇದೆ.
0: ಆಯ್ತು, ಕೇಳಿ. ನಿಮ್ಮ ಇಷ್ಟದ ಹಾಡು ಬರ್ತಾ ಇದೆ, ಎಸ್ ಜಾನಕಿ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರೋದು.

ಅಪ್ಪ ನಿನ್ನ ರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡದ ಉತ್ಸವ ಅದು ಒಂದು ದಿನದ ಉತ್ಸವವಲ್ಲ, ಅದು ನಿತ್ಯೋತ್ಸವ.
3: ಕನ್ನಡ ಕನ್ನಡಿಗ, ಈ ಬಾಂಧವ್ಯಕ್ಕೆ ನಿಲುಗಡೆ ಇಲ್ಲ. ಭಾಷಾ ಬಾಂಧವ್ಯವನ್ನು ನಮ್ಮ ಚಿತ್ತ ಭಿತ್ತಿಯಲ್ಲಿ ಜಾಗೃತಗೊಳಿಸೋಣ.

0: ಎಲ್ಲ ತರತಮ ಭಾವಗಳನ್ನು ಹೊರದೂಡಿ ಭಾವೈಕ್ಯ ತುಂಬಿದ ಸುಂದರ ನಾಡನ್ನು ಕಟ್ಟೋಣ.
1: ಸಿರಿಗನ್ನಡಂ ಗೆಲ್ಗೆ,
0: ಸಿರಿಗನ್ನಡಂ ಬಾಳ್ಗೆ.

102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡೋ ಕಾರ್ಯಕ್ರಮ. ಈಗ ಯಾರು ಕರೆ ಮಾಡಿದ್ದಾರೆ? ನಮಸ್ತೆ ನಮಸ್ತೆ ಹಲೋ

0: ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಚಿತ್ತವಾಡಿಗಿಂದ ಮಾತಾಡ್ತಿರೋದ್ರಿ.
0: ಎಲ್ಲಿಂದ?
1: ಚಿತ್ತವಾಡಿಗೆ, ಹೊಸಪೇಟೆ ತಾಲೂಕು, ಬಳ್ಳಾರಿ ಜಿಲ್ಲೆ.
0: ಹೇಳಿ.
1: ನಮ್ಮ ಮಕ್ಕಳ ಚಿತ್ರದ ಗೀತೆ ಬೇಕಾಯ್ತು ಮೇಡಮ್. ಅವರೇ,
0: ನಿಮ್ಮ ಹೆಸರು ಹೇಳಲಿಲ್ಲ ನೀವು.
1: ಏನು ಮೇಡಮ್? ಅವರೇ,
0: ನಿಮ್ಮ ಹೆಸರು?
1: ಶಂಕರ್ ಭಟ್ ಅಂತಂದು. ನಮ್ಮ ಮಕ್ಕಳ ಚಿತ್ರದ ಗೀತೆ
0: ಯಾವ ಹಾಡು?
1: ನಿಮ್ಮರು ನೆನಮಗಿರಲಿ ತಂದೆ, ಕೈ ಹಿಡಿದು ನಡೆಸು ಮುಂದೆ.
0: ಆ ಹಾಡು
1: ಮೇಡಮ್ ಅವರೇ,
0: ಹೇಳಿ.
1: ನಮ್ದು ಫೋನ್ ನಿಮ್ದು ಕನೆಕ್ಟ್ ಆಗ್ತಾ ಇಲ್ಲಲ್ರಿ. ಇನ್ನು ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತಾ ಇದೆ.
0: ನಂಬರ್ ತಪ್ಪಾಗಿದೆಯಾ ಅಂತ ಚೆಕ್ ಮಾಡ್ಬೇಕು ಒಂದ್ಸಲ.
1: ಇಲ್ಲ ಮೇಡಮ್, ಈಗ ನಾನು ರೆಕಾರ್ಡ್ ಮಾಡ್ಕೊಂಡ ನಾನು ಫೋನ್ ಮಾಡಿದೆ ನಿಮ್ಗೆ. ಅದು ಇನ್ವ್ಯಾಲಿಡ್ ನಂಬರ್ ಅಂತ ಬರ್ತಾ ಇದೆ, ಎರಡು ನಂಬರ್. ಇದು ಬೇರೆ ಫೋನ್ ಹಿಡ್ಕೊಂಡು ಮಾಡ್ತಾ ಇದ್ದೇನೆ ಮೇಡಮ್.
0: ಈಗ ತುಂಬಾ ಜನ ಮಾಡ್ತಾ ಇದಾರೆ, ಮಾತಾಡ್ತಾ ಇದಾರೆ, ಹಾಗಾಗಿ.
1: ಅಲ್ಲ ಕರೆಕ್ಟ್ ಮೇಡಮ್, ನಮ್ ಫೋನ್ ಆ ಫೋನ್ ನಮ್ ಫೋನ್ ಮಾತ್ರ ಬರ್ತಾ ಇಲ್ಲ.
0: ನಾವೇನು ಯಾವ ನಂಬರ್
1: ಇರಬಹುದು?
0: ನಾವಿಲ್ಲಿ ಅದನ್ನೇನು, ನಾವ್ ಎಲ್ಲ ನಂಬರ್ಗೂ ಓಪನ್ ಇಟ್ಟಿದೀವಿ. ಯಾರು ಬೇಕಾದ್ರೂ ಕರೆ ಮಾಡಬಹುದು, ಮೆಸೇಜ್ ಮಾಡಬಹುದು. ಹಾಗಾಗಿ ನಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಕೇಳಿ, ನಿಮ್ ಇಷ್ಟದ ಹಾಡನ್ನ. ಇಲ್ಲ ಇಲ್ಲ, ಚೆಕ್ ಮಾಡಿಸಿ ಒಂದ್ಸಲ. ನೀವ್ ಯಾವ್ದು ಫೋನ್ ಕಂಪನಿ ಇದೆಯಲ್ಲ ಅವ್ರ ಜೊತೆ ಮಾತಾಡಿ ಚೆಕ್ ಮಾಡಿಸಿ ಸರಿ ಮಾಡ್ಕೊಳ್ಳಿ. ನಮಸ್ತೆ.

0: ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಮಸ್ತೆ. ಹೇಳಿ, ಯಾರು?
3: ಲಕ್ಷ್ಮಿ, ಬೆಂಗಳೂರು.
2: ಹೇಳಿ ಲಕ್ಷ್ಮಿ.
3: ಅದೇ ಮೇಡಮ್, ಅವಾಗ ಕಟ್ ಆಗ್ತಾನೆ ಇದೆ, ಏನು ಕೇಸ್ ಎಲ್ಲ ಏನಿಲ್ಲ.
2: ಬಟ್ ಬೇರೆಯವ್ರಿಗೆಲ್ಲ ಕೇಳಿಸ್ತಾ ಇದೆ ಅಂತಾರೆ ಅವರು.
3: ಅಯ್ಯೋ, ಏನೋಪ್ಪ, ನಾನು ಬೆಳಿ ಅವ್ರು 12 ಗಂಟೆಯಿಂದ 3ನೇ ಸರ್ತಿ ಮಾತಾಡೋದು, ಕಟ್ ಕಟ್ ಆಗ್ತಾನೆ ಇದೆ, ನೀವು ಲೈನ್ ಅಲ್ಲಿ ಇರಿ ಅಂತ ಒಂದ್ಸಲಿ ಹಂಗೆ ಕಟ್ ಆಯ್ತು.
2: ಹೇಳಿ, ಇವಾಗ ಲೈನ್ ಸಿಕ್ಕಿದೆ, ನೀವು ಲೈನ್ ಅಲ್ಲಿ ಇದ್ದೀರಾ? ನಾನು ಲೈನ್ ಅಲ್ಲಿ ಇದ್ದೀನಿ. ಹೇಳಿ ಲಕ್ಷ್ಮಿ, ಎಲ್ಲಿಂದ ಮಾತಾಡ್ತಾರ ಅದಂದ್ರೆ?
3: ಬೆಂಗಳೂರು.
2: ಬೆಂಗಳೂರಲ್ಲಿ ಎಲ್ಲಿ?
3: ಬೆಂಗಳೂರಲ್ಲಿ ಮಾದನಾಯಕನಹಳ್ಳಿ.
2: ಮೇನ್ ರೋಡು.
3: ಮೇನ್ ರೋಡು.
2: ಯಾವ ಹಾಡು ಬೇಕು?
3: ಅಯ್ಯೋ, ವಸಂತ ಲಕ್ಷ್ಮಿಯಿಂದ ದೇವನು ತಂದ ಈಯನು ಬಂದ.
2: ಯಾವ ಹಾಡು ಕೇಳ್ಬೇಕು ಅಂತ ಕರೆ ಮಾಡಿದ್ರಿ?
3: ತುಂಬಾ ದಿವಸ ಆಗಿತ್ತು ಕೇಳಿ.
2: ಸಿಕ್ತಲ್ಲ, ಕರೆ ಸಿಕ್ತು, ನಿಮ್ ಹಾಡುನು ಸಿಗುತ್ತೆ.
3: ಅಯ್ಯೋ, ಈ ಗಾಳಿಗೇನು ಟವರ್ ಇದಾಗುತ್ತೆ, ಸಿಕ್ತಾನೆ ಇಲ್ಲ.
2: ತುಂಬಾ ಜನರಿಗೆ ಹಂಗೆ ಆಗ್ತಾ ಇದೆ, ನಾನೇನೋ ಹೇಳ್ತಾ ಇದೀನಿ, ಅವ್ರು ಹಲೋ ಹಲೋ ಅಂತ ಇದಾರೆ, ಕಟ್ ಆಗ್ತಾ ಇದೆ, ನಮ್ ಹಾಡ್ ಬರ್ತಾ ಇಲ್ಲ ಅಂತ ಇದಾರೆ. ಏನೋ ಒಟ್ಟಲ್ಲಿ ಗೊತ್ತಿಲ್ಲ,
3: ಗಾಳಿ ಅನ್ಸುತ್ತೆ ಪ್ರಾಬ್ಲಮ್,
2: ಗಾಳಿನೋ ಮಳೆನೋ ಇನ್ನೇನೋ ಗೊತ್ತಾಗ್ತಾ ಇಲ್ಲ. ಅವ್ರು ಇನ್ನೊಬ್ರು ಯಾರೋ ಕರೆ ಮಾಡ್ತಾನೆ ಇದಾರೆ, ನಾನು ಹಲೋ ಅಂತೀನಿ, ನಮ್ ಹಾಡ್ ಹಾಕಿ ಅಂತಾರೆ. ಮತ್ ಯಾವ ಹಾಡು ಅಂತ
3: ಹೇಳೋಷ್ಟು
2: ಸದ್ಯ ಇವಾಗ ನಿಮ್ ಹಾಡ್ ಸಿಕ್ಕುತ್ತೆ, ನೀವು ಸಿಕ್ಕಿದೀರಾ, ಆಯ್ತಾ, ಕೇಳೋಣ ನಿಮ್ ಇಷ್ಟದ ಹಾಡು. ವಸಂತ ಲಕ್ಷ್ಮಿ ಅಂದ್ರೆ ಅಲ್ವಾ, ಕೇಳಿಸ್ಕೊಳ್ಳಿ ನಿಮ್ ಇಷ್ಟದ ಹಾಡು.

0: ಜಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ರು, ಪಿ ಸುಶೀಲ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್ ಅವರೇ,
0: ಹೇಳಿ ಯಾವ ಹಾಡು ಬೇಕು?
1: ನಮ್ಮ ಸಂಸಾರ ನಾಟ್ಯ ಮೇಡಮ್ ಅವರೇ, ಕೇಳ್ಬೇಕಂತ ಬಹಳ ಇಷ್ಟ.
0: ಯಾರು ಮಾತಾಡ್ತಾ ಇರೋದು?
1: ಚಂದ್ರಶೇಖರ್ ಅಂತ ಮೇಡಮ್ ಅವರೇ.
0: ನಮ್ಮ ಸಂಸಾರ
1: ಆನಂದ ಸಾಗರ.
0: ಎಲ್ಲಿಂದ ಚಂದ್ರಶೇಖರ್ ಅವರು?
1: ನಾವಿಲ್ಲಿ ಮಾದನಗಳಿಂದ ಮಾತಾಡ್ತೀನಿ.
0: ಈಗ ತಾನೇ ಮಾತಾಡಿದ್ರಲ್ಲ, ಅವ್ರು ಬೇರೆಯವರಲ್ವಾ?
1: ಅವ್ರು ಬೇರೆ, ಅವ್ರು ಬೇರೆ, ಅವ್ರು ಕೇಳಿಸ್ಕೊಂಡೆ ಅವ್ರದ್ದು. ಹತ್ತೊಂದು ಲಕ್ಷ ಜನ ಕ್ಲಾಸ್ ಕೇಳಿದಾರಲ್ಲ ಅವರು.
0: ನಮ್ಮ ಸಂಸಾರ
1: ಮಾದವರ ಅಂತ ಇದೆ ಮೆಟ್ರೋ ಸ್ಟೇಷನ್ ಅಂತ ಹೇಳಿದ್ರು
0: ಮಾದವರ. ಎರಡಿದೆ, ನಮ್ಮ ಸಂಸಾರ ಆನಂದ ಸಾಗರ ಅನ್ನೋದು ಎರಡ್ ಫಿಲ್ಮ್ ಇದೆ. ನಿಮ್ಗೆ ಹಳೇದ್ ಬೇಕಾ ಹೊಸದ್ ಬೇಕಾ?
1: ಸಾಂಗ್ಸ್ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೇವವೇ ನಮಗೆ ಆಧಾರ ಅಂತ ಬಹಳ ಚೆನ್ನಾಗಿದೆ
0: ಆ ಹಾಡ. ಕಣವಾ?
1: ಹೌದು ಹೌದು.
0: ಆಯ್ತು, ನೀವು ಕೇಳಿದ ಹಾಡು ಬರ್ತಾ ಇದೆ.
1: ಥ್ಯಾಂಕ್ ಯು ಮೇಡಮ್.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿಯುವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ನಮ್ಮ ಸಂಸಾರ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರೆ 1971 ಬಂದ ಸಿನಿಮಾ ಹಾಡು. ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ಚೌದೇಶಂಕರ್ ಅವರ ಸಾಹಿತ್ಯಾಗಿತ್ತು. ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.
0: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
3: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
0: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನ ಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
3: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.
2: ನೂರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಕರೆಗೊಂದು ಹಾಡು ಕಾರ್ಯಕ್ರಮ ಈ ರಾತ್ರಿ 8:02 ಮತ್ತೆ ನಾಳೆ ಮಧ್ಯಾಹ್ನ 12:05 ಎಂದಿನಂತೆ ಕರೆ ಮಾಡಿ ನೀವು ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಸಮಯವಾಗಿದೆ 1:00. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯಲ್ಲಿಂದು ಎಲ್ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಮತ್ತು ಕೃಷಿಯ ಮೇಲಿನ ಅದರ ಪರಿಣಾಮದ ಕುರಿತಂತೆ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದಾಗಿ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನಿಕಟಪೂರ್ವ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಅವರನ್ನು ಡಾಲರ್ಸ್ ಕಾಲನಿಯ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. ಕೇರಳದಲ್ಲಿ ಕಡಿಮೆ ಆಲ್ಕೋಹಾಲ್ ಅಂಶವಿರುವ ಮದ್ಯಕ್ಕೆ ತೆರಿಗೆ ರಿಯಾಯಿತಿಗಳನ್ನು ನೀಡುವ ಬಜೆಟ್ ಪ್ರಸ್ತಾವನೆಯ ಹಿಂದೆ ಭ್ರಷ್ಟಾಚಾರವಿದೆ ಎಂದು ವಿರೋಧ ಪಕ್ಷದ ನಾಯಕ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ. ಕರ್ನಾಟಕ ಮೂಲದ ಮದ್ಯದ ಕಂಪನಿಗೆ ಲಾಭ ನೀಡುವ ಉದ್ದೇಶವನ್ನು ಈ ಕ್ರಮ ಹೊಂದಿದೆ ಎಂದು ತಿಳಿಸಿದ್ದಾರೆ. ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಮೆರಿಕದ ನಾಯಕತ್ವವನ್ನು ಭದ್ರಪಡಿಸುವ ಗುರಿಯನ್ನು ಹೊಂದಿರುವ ಎರಡು ಕಾರ್ಯಕಾರಿ ಆದೇಶಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಸಹಿ ಹಾಕಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಜೆ ಪಂದ್ಯದಲ್ಲಿ ಅಲ್ಜೀರಿಯಾ ಜೋರ್ಡಾನ್ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ನಾಕೌಟ್ ಸುತ್ತಿನಲ್ಲಿ ಸ್ಥಾನ ಪಡೆಯುವ ಭರವಸೆ ಮೂಡಿಸಿದೆ. ಇದೇ 26ರಿಂದ ಆರಂಭವಾಗುವ ವೈಟ್ ಬಾಲ್ ಸರಣಿಗಾಗಿ ಶ್ರೇಯಸ್ ಅಯ್ಯರ್ ನೇತೃತ್ವದ ಭಾರತೀಯ ತಂಡ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ.

0: ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ನೂರ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 1:55 ಸಮಯ ಆಗಿದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಉದಯ ಕಲಬುರ್ಗಿ, ವಿವಿಧ ಭಾರತಿಯನ್ನು ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರೆ ಬೆಂಗಳೂರಿನ ಬಸವೇಶ್ವರ ನಗರದಿಂದ ಜಗದಂಬಿಕಾ ಹಂಸವೇಣಿ ನಮಸ್ತೆ ಅಂತ ಹೇಳಿದ್ರೆ ಉಮೇಶ್ ಸಿರಿಗೆರೆಯವರು, ಸಿಂಧನೂರು ಸುರೇಶ್ ಬಳುವುಟಗಿ, ರಮೇಶ್ ರಂಗ ವಿದ್ಯಾರ್ಥಿ ರಾಯಚೂರಿನಿಂದ, ಸುರೇಂದ್ರ ಕುಂದಾಪುರದಿಂದ, ವೆಂಕಟೇಶ್ ಸುಂಕದಕಟ್ಟೆ ಹಲಸೂರಿನ ರಾಜೇಶ್ ಅವರು, ಮತ್ತೆ ಯಾರಪ್ಪ ಇವರು, ಸವಿತಾ ಈಶ್ವರ್ ಮಂಜುನಾಥ ನಗರದಿಂದ, ದೀಪಾ ಮಹದೇವ್ ಗುಮ್ಮಟಿ, ಮತ್ತು ಸುರೇಶ್ ಅವರು ಗೌರಿಬಿದನೂರಿನಿಂದ, ಸುರೇಶ್ ಭಟ್ ಅಂತ, ಮತ್ತೊಬ್ಬರು ಯಾರಿದು ಅಂತ ಹೇಳಿದ್ರೆ ಕುಮಾರ್ ಬಂಗಾರಿ ಆಟೋ ಬೆಂಗಳೂರು ಅಂತ ಹೇಳ್ತಾರೆ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ಶ್ರೀಕಾಂತ್ ಗೋಡ್ಖಿಂಡಿ ಧಾರವಾಡದಿಂದ, ಹೆಸರೇ ಹಾಕಿಲ್ಲ ಸುರೇಶ್ ಬಿ ಅಂತ ಇದೆ ಅವರ ಜೊತೆಗೆ, ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಅವು ವರಲಕ್ಷ್ಮಿ ಅವರು ಪೀಣ್ಯದಿಂದ, ಕೌಸಲ್ಯ ಬನಶಂಕರಿಯಿಂದ, ಮುತ್ತು ಅವರು ಕೂಡ ಮೆಸೇಜ್ ಕಳಿಸಿದರೆ, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ಹೀಗೆ ತುಂಬ ಜನರ ಸಂದೇಶ ಬಂದಿದೆ. ವಾರಿಣಿ ವಿಜಯನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮದ ಜ್ಯೋತಿಯಾಗಿದ್ದೇವೆ ಅಂತ ಹೇಳಿದರೆ, ಹೌದು, ವಿವಿಧ ಭಾರತಿಯನ್ನು ಕೇಳ್ತಾ ಇರಿ, ನಮ್ಮ ಜ್ಯೋತಿಯಾಗಿರಿ. ಈ ಮಧ್ಯಾಹ್ನ 1:20 ಮಂಗಳವಾರದ ಮಧುರವಾದ ಮಧ್ಯಾಹ್ನದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಈ ಗೇಮ್ ಶೋನಲ್ಲಿ ನೀವು ಕೂಡ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕೇಳುವಂಥ ಸರಳವಾದ ಸುಂದರವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ನಮ್ಮ ಜ್ಯೋತಿಯಾಗಿ ಅಂತ ವಿವಿಧ ಭಾರತಿ 102.9 FM ಪ್ರತಿ ಮಂಗಳವಾರ ಮಧ್ಯಾಹ್ನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಉತ್ತರಗಳನ್ನು ಕಳಿಸ್ಕೊಡ್ಬಹುದು. 9483010129249408309102 ಈ ಸಂಖ್ಯೆಗೆ ನೀವು ಉತ್ತರವನ್ನು ನಿಮ್ಮ ಹೆಸರು ನಿಮ್ಮ ಊರಿನ ಜೊತೆಗೆ ಕಳಿಸ್ಕೊಡ್ಬಹುದು. ಈಗ ಒಂದು ಹಾಡನ್ನು ಕೇಳೋಣ. ಹಾಡಿನ ನಂತರ ನಿಮಗೆಲ್ಲ ಗೊತ್ತೈತೆ, 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ, 1:20 ನಮ್ಮ ರಸಪ್ರಶ್ನೆ ಗೇಮ್ ಶೋ ಸ್ಟಾರ್ಟ್ ಆಗುತ್ತೆ. ನಮ್ಮ ಜೊತೆಯಾಗಿದೆ, ಕೇಳ್ತಾ ಇರಿ.

ಪಾಂಡುರಂಗ ವಿಠಲ ಚಿತ್ರದ ಹಾಡು ಹೇಮಂತ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದಾಗಿತ್ತು. 1:10 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ 2nd ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಟೆನಿಸ್ ದಂತಕಥೆ ವಿಜಯ್ ಅಮೃತರಾಜ್, ನಟ ಮುಮ್ಮುಟ್ಟಿ, ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಮತ್ತು ಕ್ರಿಕೆಟಿಗ ರೋಹಿತ್ ಶರ್ಮಾ ಸೇರಿದಂತೆ 65 ಪ್ರಮುಖ ವ್ಯಕ್ತಿಗಳು ರಾಷ್ಟಪತಿಗಳಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾಕ್ಟರ್ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ಸರ್ಕಾರವು 2026 131 ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಸೇರಿವೆ. ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮ ಪ್ರಶಸ್ತಿಗಳನ್ನು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಚಟುವಟಿಕೆಗಳು, ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಕೈಗಾರಿಕೆ, ಔಷಧ, ಸಾಹಿತ್ಯ ಮತ್ತು ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆಯ

0: ಚಟುವಟಿಕೆಗಳನ್ನು ಸುಗಮಗೊಳಿಸಲು ಮತ್ತು ನಾಫೆಡ್ನ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಹೆಚ್ಚಿಸಲು ಈ ಪೋರ್ಟಲ್ ಡಿಜಿಟಲ್ ವೇದಿಕೆಯನ್ನು ಒದಗಿಸುವ ನಿರೀಕ್ಷೆ ಇದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವರು ನಾಫೆಡ್ನ ಹಲವಾರು ಪ್ರಮುಖ ಡಿಜಿಟಲ್ ಮತ್ತು ರೈತ ಕೇಂದ್ರಿತ ಉಪಕ್ರಮಗಳನ್ನು ಸಹ ಪ್ರಾರಂಭಿಸಲಿದ್ದಾರೆ ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ ರೈತರ ಮಕ್ಕಳಿಗೆ ನಾಫೆಡ್ ಕಲ್ಯಾಣ್ ವಿದ್ಯಾರ್ಥಿವೇತನ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ ಮತ್ತು ಉದ್ಯಮ ಸಂಪನ್ಮೂಲ ಯೋಜನೆಯನ್ನು ಬಲಪಡಿಸಲು ಉದ್ಯಮ ಸಂಪನ್ಮೂಲ ಯೋಜನಾ ಪೋರ್ಟಲ್ ಸೇರಿವೆ. ಇಂದು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುಣ್ಯತಿಥಿಯಾಗಿದ್ದು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರೆ ಗಣ್ಯರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರನ್ನು ದಾರ್ಶನಿಕ ನಾಯಕ, ಶಿಕ್ಷಣ ತಜ್ಞ ಮತ್ತು ಅಪ್ರತಿಮ ದೇಶಭಕ್ತ ಎಂದು ಬಣ್ಣಿಸಿದ್ದಾರೆ. ಡಾ ಮುಖರ್ಜಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ನಿರ್ಭಯವಾಗಿ ಪ್ರತಿಪಾದಿಸಿದರು. ಬಲವಾದ ಏಕೀಕೃತ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ಅವರ ತ್ಯಾಗ ಮತ್ತು ಅಚಲ ಬದ್ಧತೆಯು ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಮಹಾನ್ ದೇಶಭಕ್ತ, ವಿದ್ವಾಂಸ ಮತ್ತು ರಾಜಕಾರಣಿ. ಅವರಿಗೆ ಹುತಾತ್ಮ ದಿನದಂದು ಗೌರವ ಸಲ್ಲಿಸಿದ್ದಾರೆ. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ದೇಶದ ಅಭಿವೃದ್ಧಿಗೆ ಮುಡುಪಾಗಿಟ್ಟಿದ್ದರು. ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಚಲ ದೃಢ ನಿಶ್ಚಯ, ಸಾರ್ವಜನಿಕ ಜೀವನದಲ್ಲಿ ಧೈರ್ಯ ಮತ್ತು ರಾಷ್ಟೀಯ ಹಿತಾಸಕ್ತಿ ಬದ್ಧತೆಯು ಯುವ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದವನ್ನು ಭಾರತ ಸ್ವಾಗತಿಸುತ್ತದೆ ಎಂದು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಿಳಿಸಿದ್ದಾರೆ. 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಒಪ್ಪಂದವು ಪ್ರಾದೇಶಿಕ ಮತ್ತು ಜಾಗತಿಕ ಸ್ಥಿರತೆಗೆ ಸಕಾರಾತ್ಮಕ ಕೊಡುಗೆ ನೀಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಒಪ್ಪಂದದಿಂದ ಇಂಧನ ಭದ್ರತೆ, ರಸಗೊಬ್ಬರಗಳು ಮತ್ತು ರಾಸಾಯನಿಕ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಕೊರತೆಗಳನ್ನು ನೀಗಿಸಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಹಾಗೂ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಅವರು ಕೇಂದ್ರ ಸಚಿವ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಾರ್ಜ್ ಕುರಿಯನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಎಲ್ ನಿನೋ ಹವಾಮಾನದ ಮೇಲೆ ಬೀರುವ ಪರಿಣಾಮ ಹಾಗೂ ಅದರಿಂದ ಕೃಷಿಯ ಮೇಲಾಗುವ ಪರಿಣಾಮ ಕುರಿತ ಪರಿಶೀಲನಾ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಹಲವಾರು ರಾಜ್ಯಗಳ ಕೃಷಿ ಸಚಿವರು, ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ಕಡಿಮೆ ಮಳೆಯ ಸಂದರ್ಭದಲ್ಲಿ ಅಗತ್ಯ ಸಿದ್ದತೆಗಳು, ಪರ್ಯಾಯ ಬೆಳೆ ಯೋಜನೆಗಳು ಮತ್ತು ರೈತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಗ್ಗೆಯೂ ಚರ್ಚೆಗಳು ನಡೆಯಲಿವೆ. ಎಲ್ ನಿನೋದ ಸಂಭವನೀಯ ಸನ್ನಿವೇಶಗಳನ್ನು ಪರಿಗಣಿಸಿ ರೈತರ ಹಿತಾಸಕ್ತಿಗಳನ್ನು ಕಾಪಾಡಲು ಮತ್ತು ಕೃಷಿ ಹಾಗೂ ಕೃಷಿಯ ಮೇಲೆ ಯಾವುದೇ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಸರ್ಕಾರವು ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈತರು ಯಾವುದೇ ಕಷ್ಟವನ್ನು ಎದುರಿಸದಂತೆ ಸರ್ಕಾರವು ಸಂಪೂರ್ಣ ಸಿದ್ದತೆ ಮತ್ತು ಸಮನ್ವಯದೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ಸಾಂತಾ ಕ್ಲಾರಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಗ್ರೂಪ್ ಎ ಪಂದ್ಯದಲ್ಲಿ ಅಲ್ಜೀರಿಯಾ ತಂಡವು ತನ್ನ ಚೊಚ್ಚಲ ತಂಡವಾದ ಜೋರ್ಡಾನ್ ತಂಡವನ್ನು 2-1 ಅಂತರದಿಂದ ಸೋಲಿಸಿತು. ಮತ್ತೊಂದು ಪಂದ್ಯದಲ್ಲಿ ನ್ಯೂಯಾರ್ಕ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಗ್ರೂಪ್ ಐ ಪಂದ್ಯದಲ್ಲಿ ನಾರ್ವೆ ತಂಡವು ಸೆನೆಗಲ್ ತಂಡವನ್ನು 3-2 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶ ಪಡೆದುಕೊಂಡಿತು. ಮತ್ತೊಂದು ಸೂಪರ್ ಪಂದ್ಯದಲ್ಲಿ ಅರ್ಜೆಂಟೀನಾ ನಿನ್ನೆ ರಾತ್ರಿ ಯುನೈಟೆಡ್ ಸ್ಟೇಟ್ಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದ ಗ್ರೂಪ್ ಎ ಪಂದ್ಯದಲ್ಲಿ ಆಸ್ಟ್ರಿಯಾವನ್ನು 2-0 ಅಂತರದಿಂದ ಸೋಲಿಸಿ 32ನೇ ಸುತ್ತಿಗೆ ಪ್ರವೇಶಿಸಿತು. ಅರ್ಜೆಂಟೀನಾ ತಂಡದ ನಾಯಕ ಲಿಯೋನಿನ್ ಮೆಸ್ಸಿ ನಾಯಕತ್ವ ವಹಿಸಿಕೊಂಡು 2 ಗೋಲುಗಳನ್ನು ಗಳಿಸಿದರು. ತನ್ನ 2 ಗೋಲುಗಳೊಂದಿಗೆ ಮೆಸ್ಸಿ ತನ್ನ ಫಿಫಾ ವಿಶ್ವಕಪ್ ಗೋಲುಗಳ ಸಂಖ್ಯೆಯನ್ನು 18ಕ್ಕೆ ಏರಿಸಿದರು. ಜರ್ಮನಿಯ ಮಿರೋಸ್ಲಾಸ್ ಕ್ಲೋಸ್ ಅವರ 16 ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗೋಲುಗಳು

ಸಿಡಿಸಿದ ಆಟಗಾರರಾಗಿ ಮೆಸ್ಸಿ ಹೊರಹೊಮ್ಮಿದ್ದಾರೆ. ಮಣಿಪುರ ಪೊಲೀಸ್, ಸಿಆರ್ಪಿಎಫ್, ಕೋಬ್ರಾ ಮತ್ತು ಸೇನೆಯನ್ನು ಒಳಗೊಂಡ ಜಂಟಿ ಭದ್ರತಾ ಪಡೆಗಳು ನಿನ್ನೆ ಕಾಂಗ್ಪೋಕ್ಪಿ ಜಿಲ್ಲೆಯ ಲೀಲಾನ್ ವೈಫೈ ಮತ್ತು ಸುತ್ತಮುತ್ತಲಿನ ಇತರ ಗ್ರಾಮಗಳಲ್ಲಿ ನಡೆಸಿದ ವ್ಯಾಪಕ ಶೋಧ ಕಾರ್ಯಾಚರಣೆಗಳಲ್ಲಿ ಅಪಾರ ಪ್ರಮಾಣದ ಶಸ್ತಾಸ್ತ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆ 3 ದಿನಗಳ ಕಾಲ ನಡೆಯಿತು. ಈ ಸಮಯದಲ್ಲಿ ಭದ್ರತಾ ಪಡೆಗಳು ಸಶಸ್ತ ಉಗ್ರರೊಂದಿಗೆ ಮುಖಾಮುಖಿಯಾದವು. ಆದರೆ ಎರಡೂ ಕಡೆಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಕಾರ್ಯಾಚರಣೆಯ ಸಮಯದಲ್ಲಿ 17 ಸಿಂಗಲ್ ಮತ್ತು ಡಬಲ್ ಬ್ಯಾರಲ್ ಗನ್ಗಳು, AK-47 ರೈಫಲ್ಗಳು, ಎಸ್ಎಲ್ಆರ್, ಎಸ್ಕೆಎಸ್ ರೈಫಲ್, 11 ಎಸ್ಬಿಎಲ್ ರೈಫಲ್ಗಳು ಸೇರಿದಂತೆ ಸುಮಾರು 40 ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಭಾರತೀಯ ರೈತರು, ಮೀನುಗಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯವಹಾರಗಳು ಜಾಗತಿಕವಾಗಿ ಅಭಿವೃದ್ಧಿ ಹೊಂದಲು ಹಾಗೂ ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ವರ್ಷ ಜುಲೈ 15ರಂದು ಜಾರಿಗೆ ಬರಲಿರುವ ಈ ಒಪ್ಪಂದವು ಬ್ರಿಟನ್ನಲ್ಲಿ ಭಾರತೀಯ ಸರಕುಗಳಿಗೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ಸಮಗ್ರ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಇದು ಸುಮಾರು 99%ದಷ್ಟು ಸುಂಕ ರೇಖೆಗಳ ಮೇಲಿನ ಸುಂಕಗಳನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಭಾರತೀಯ ರಫ್ತಿಗೆ ಅಗಾಧ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಎಂದು ಪಿಯೂಷ್ ಗೋಯಲ್ ಇಂಗ್ಲಿಷ್ ದೈನಿಕದಲ್ಲಿ ಬರೆದಿರುವ ಲೇಖನದಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಇಂದು ಸಂಜೆ 65 ವಿವಿಧ ಕ್ಷೇತ್ರದ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಪ್ರದಾನ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರಿಂದ ನಾಫೆಡ್ ಹರಾಜು ಪೋರ್ಟಲ್ ಉದ್ಘಾಟನೆ. ಅಮೆರಿಕ ಮತ್ತು ಇರಾನ್ ನಡುವಿನ ಒಪ್ಪಂದ, ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಭಾರತ ಸ್ವಾಗತ. ಕೃಷಿ ಚಟುವಟಿಕೆ ಮೇಲೆ ಎಲ್ ನಿನೋ ಹವಾಮಾನ ಬೀರುವ ಪರಿಣಾಮ ಕುರಿತು ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಭೆ. ಮತ್ತು ಫಿಫಾ ವಿಶ್ವಕಪ್, ಜೋರ್ಡಾನ್ ತಂಡವನ್ನು 2-1 ಗೋಲುಗಳ ಅಂತರದಿಂದ ಮಣಿಸಿದ ಅಲ್ಜೀರಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸುಮಧುರಾನುಭವಾನು ದಿನ ಕೊಡಿಸುವ ವಿವಿಧ ಭಾರತಿ, ಐ ಹೊಸ ಹೊಸ ಜಗವನ್ನು ಪರಿಚಯ ಮಾಡಿಸುವ ವಿವಿಧ ಭಾರತಿ.
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ನಮಸ್ಕಾರ. ಮಧುರವಾದ ಮಂಗಳವಾರದ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾವೆಲ್ಲರೂ ಕ್ವಿಜ್ಗೆ ರೆಡಿ ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ತುಂಬ ಸಂತೋಷ. ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮ ಅಂದರೆ ನಿಮಗಿಷ್ಟ, ನಿಮ್ಮ ಜೊತೆಗೆ ಕಾರ್ಯಕ್ರಮ ಮಾಡೋದು ನಮಗಿಷ್ಟ. ತುಂಬ ಸುಂದರವಾದ ಪ್ರಶ್ನೆಗಳಿದೆ ಇವತ್ತು, ಅದಕ್ಕಿಂತ ಸುಂದರವಾದ ಹಾಡುಗಳು ಕೂಡ ಇದೆ, ಅದಕ್ಕಿಂತ ಚಂದದ ಮನಸ್ಸಿರುವಂಥ ನೀವಿದ್ದೀರಾ ಜೊತೆಗೆ ವಿವಿಧ ಭಾರತಿ. ಇಷ್ಟೆಲ್ಲ ಆದಮೇಲೆ ನಮಗೇನು ಕಮ್ಮಿ ಅಲ್ವಾ, ಶುರು ಮಾಡೇ ಬಿಡೋಣ ಮಂಗಳವಾರದ ಮಧುರವಾದ ಈ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮವನ್ನು. ನಮ್ಮ ಈ ದಿನದ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿರಲಿ, ಅಥವಾ ನೀವು ಹುಡುಕಿದಾಗ ನಿಮಗೆ ಉತ್ತರ ಸಿಗಲಿ, ಎಲ್ಲರಿಗೂ ಕೂಡ ಸರಿಯಾದಂಥ ಉತ್ತರ ಗೊತ್ತಾಗಲಿ ಅಂತ ನಾನಂತೂ ಕೇಳ್ಕೊಳ್ತೀನಪ್ಪ. ಇನ್ನು ನೀವು ನಮಗೆ ಉತ್ತರ ಕಳಿಸ್ಬೇಕಂದ್ರೆ ನಿಮಗೆ ಗೊತ್ತೇ ಇದೆ, 9483091029483091029 ಈ ಒಂದು ವಾಟ್ಸಪ್ ಸಂಖ್ಯೆಗೆ. ನಾವು ಕೇಳುವಂಥ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದರೆ ನೀವು ನಿಮ್ಮ ಹೆಸರು, ನಿಮ್ಮ ಊರು, ಹಾಗೆ ನಮಗೆ ಬೇಕಾದಂಥ ಉತ್ತರ ಇಷ್ಟನ್ನು ಮಾತ್ರ ಕಳಿಸಿ. ದಯವಿಟ್ಟು ಪ್ರತಿ ಸಲ ಹೇಳಿದ್ರು ಕೂಡ ತುಂಬ ಜನ ಹೆಸರು, ಆಮೇಲೆ ಮನೇಲಿರೋರೆಲ್ಲರ ಹೆಸರು, ಆಮೇಲೆ ಮನೆ ನಂಬರು, ಅಡ್ಡರಸ್ತೆ, ಆಮೇಲೆ ಮುಖ್ಯ ರಸ್ತೆ, ಏರಿಯಾ, ಅದೆಲ್ಲ ಹಾಕ್ತೀರಿ. ಅದರ ಜೊತೆಗೆ ಕೆಲವರಂತೂ ಹಳ್ಳಿ, ತಾಲೂಕಾ, ಜಿಲ್ಲಾ, ಪೋಸ್ಟ್ ಆಫೀಸ್, ಪ್ಲೀಸ್ ಅದೆಲ್ಲ ಕಳಿಸ್ಬಿಡಿ. ಯಾಕಂದರೆ ಅದನ್ನು ನಾವು ಪ್ರತಿಯೊಬ್ಬರದ್ದು ಮೆಸೇಜನ್ನು ಓಪನ್ ಮಾಡಿ ಓದ್ತಾ ಹೋದಂಗೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ಊರು, ನಮ್ಮ ಉತ್ತರ ಮೂರು ಮಾತ್ರ ಕಳಿಸ್ಕೊಡಿ, ಅದಕ್ಕಿಂತ ಬೇರೆ ಏನು ಬೇಡ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಏನಿಲ್ಲ, ತುಂಬ ಸರಳವಾದ ಸುಂದರವಾದ ಮೊದಲನೆಯ ಪ್ರಶ್ನೆ. ಈ ಪ್ರಶ್ನೆಗೆ

ಅವರು ಉತ್ತರ ಕೊಡಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಆಕಾಶವಾಣಿ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ, ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ, ಇದು ಆಕಾಶವಾಣಿ 102.9 FM ಅಂತೀವಿ. ಆಕಾಶವಾಣಿ ಬೆಂಗಳೂರು, ಆಕಾಶವಾಣಿ ಡೆಲ್ಲಿ, ಎಲ್ಲೇ ಹೋದರೂ ಆಕಾಶವಾಣಿ ಅಂತ ಹೇಳ್ತೀವಿ. ಹಾಗೆ ಆಲ್ ಇಂಡಿಯಾ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ ಅನ್ನೋದನ್ನು ಕೂಡ ನೀವು ಕೇಳಿದ್ದೀರಾ. ಇದೇ ಥರ ಅಂದರೆ ಆಕಾಶವಾಣಿ ಮತ್ತು ಆಲ್ ಇಂಡಿಯಾ ರೇಡಿಯೋಗೆ ಇನ್ನೊಂದು ಚಂದದ ಹೆಸರು ಕೂಡ ಇದೆ. ಹೌದಪ್ಪ, ಆಕಾಶವಾಣಿಗೆ ಇನ್ನೊಂದು ಚಂದದ ಹೆಸರು ಕೂಡ ಇದೆ. ಯಾವುದು ಅದು ಹೆಸರು, ಯಾರು ಯಾವ ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ನೀವು ನಮಗೆ ಕಳಿಸ್ಕೊಡಿ. ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋಗಿರುವಂಥ ಇನ್ನೊಂದು ಚಂದದ ಹೆಸರು ಏನು ನಿಮಗೆ ಗೊತ್ತಾದರೆ ನಮಗೆ ಈಗ ತಾನೆ ಹೇಳಿದ್ನಲ್ಲ, 9483091092 ಈ ಸಂಖ್ಯೆಗೆ ನೀವು ನಮಗೆ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ನಿಮಗೆ ಬಹಳಷ್ಟು ಜನರಿಗೆ ಇದು ಗೊತ್ತಿದೆ ಅಂತ ಅನಿಸುತ್ತೆ. ಆ ಒಂದು ಉತ್ತರವನ್ನು ನೀವು ನಮಗೆ ಕಳಿಸ್ಕೊಡಿ. ನೋಡೋಣ, ಒಂದೆರಡು ಉತ್ತರಗಳು ಬರ್ತಾ ಇದೆ ಈಗ. ಈ ಉತ್ತರದ ಜೊತೆಗೆ ಇನ್ನೂ ಒಂದು ಬೇರೆ ರೀತಿಯ ಉತ್ತರವನ್ನು ಕೂಡ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈಗ ಉತ್ತರ ಕಳಿಸಿದ್ದೀರಿ ಆ ಉತ್ತರದ ಜೊತೆಗೆ ಮತ್ತೊಂದು ಚಂದದ ಪದ ಕೂಡ ಇದೆ. ಆ ಪದ ಯಾವುದು ಅಂತ ಕಂಡುಹಿಡಿದು ನೀವು ನಮಗೆ ಮೆಸೇಜ್ ಕಳಿಸ್ಕೊಡಿ.

ಇನ್ನೊಂದು ಸುಳಿವನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಹೆಸರು ಕೊಡ್ತಾ ಇರೋದ್ರಿಂದ ಈ ಹಾಡು ಏನು ಕೇಳಿಸ್ತಾ ಇದೆಯಲ್ಲ ನಿಮಗೆ, ಈ ಹಾಡನ್ನು ಬರೆದವರು ಆ ಚಂದದ ಹೆಸರನ್ನ ಕೊಟ್ಟರು. ಇವಾಗ ನೀವೇನು ಕೇಳ್ತಾ ಇದ್ದೀರಾ, ಈ ಹಾಡನ್ನು ಬರೆದವರು ಕೊಟ್ಟಂಥ ಒಂದು ಚಂದದ ಹೆಸರು, ಆ ಹೆಸರು ಯಾವುದು ಅಂತ ಹೇಳಿ.

0: ಅರಿಶಿನ ಕುಂಕುಮ ಚಿತ್ರದ ಹಾಡು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕವಿತೆ, ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ರು, ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು. ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋಗೆ ಇರುವ ಇನ್ನೊಂದು ಹೆಸರೇನು ಅಂತ ಕೇಳಿದ್ದೆ. ತುಂಬ 99+ ಮೆಸೇಜ್ಗಳು ಬಂದಿದೆ. ನೀವೆಲ್ಲರೂ ಹೇಳಿರೋದೆಲ್ಲ ಕರೆಕ್ಟಾಗಿದೆ, ಆದರೆ ನಮಗೆ ಬೇಕಾದಂಥ ಪದವನ್ನು ಕೊಟ್ಟಂಥವ್ರು ಒಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಜನ ಇದ್ದಾರೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ಎಷ್ಟು ಜನರಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟಾಗಿರುವಂಥ ಪದವನ್ನು ಹುಡುಕಿ ಹೇಳಿದ್ದಾರೆ, ತುಂಬ ಖುಷಿ ಆಯಿತು. ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲನಿಯಿಂದ, ಆಮೇಲೆ ಯಾರಿವರು ಜಗದಾಂಬಿಕಾ ಹಂಸವೇಣಿ ಮತ್ತಿಕೆರೆಯಿಂದ, ಮತ್ತೆ ಯಾರು ಕೊಟ್ಟಿದ್ದಾರೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇಬ್ಬರು ಸಿಕ್ಕಿದ್ದಾರೆ ಕರೆಕ್ಟ್ ಉತ್ತರ ಕೊಟ್ಟಿರೋರು. ಅವ್ರ ಜೊತೆಗೆ ಇನ್ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ. ಬೇರೆಯವರೆಲ್ಲ ಕೊಟ್ಟಿರುವಂಥ ಉತ್ತರ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮಗೆ ಬೇಕಾದಂಥ ಪದವನ್ನು ಕೊಟ್ಟವರು ಪೂಜಾ ಬೆಂಗಳೂರಿನಿಂದ, ಮತ್ತು ರತ್ನ ರಾಜಾಜಿನಗರದಿಂದ, ಅವರ ಜೊತೆಗೆ ಮತ್ಯಾರಪ್ಪ ಅಂತ ನೋಡ್ತಾ ಹೋದರೆ ಪುಷ್ಪ ಶಾನ್ಬಾಗ್ ಗದಗದಿಂದ. ನೀವು ಜಾಸ್ತಿ ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಂಗೆ ಓದಲಿಕ್ಕಾಗಲ್ಲ, ಅದಕ್ಕೆ ಹೇಳಿದ್ದು. ಅವರ ಜೊತೆಗೆ ಸರಿಯಾದಂಥ ಪದ ಚಾಮರಾಜಪೇಟೆಯಿಂದ ಸರೋಜಾ ಸಿಂಗ್ ಅವರ ಉತ್ತರ ಕೂಡ ಕರೆಕ್ಟಾಗಿದೆ. ಮತ್ತೊಬ್ಬರು ಯಾರೋ ಹೆಸರು ಹಾಕೇ ಇಲ್ಲ, ಯಾರಿದು ಮಂಜುಳ ಅಂತ ನೀವು ಹೆಸರು ಹಾಕಿ, ದಯವಿಟ್ಟು ನಿಮ್ಮ ಹೆಸರು ಹಾಕಿ. ಆಮೇಲೆ ಇದ್ರ ಜೊತೆಗೆ ಇನ್ಯಾರು, ಇಷ್ಟು ಜನ ಹೆಚ್ಚು ಕಡಿಮೆ ನಾನು ಎಲ್ಲರ ಮೆಸೇಜ್ಗಳನ್ನು ಕೂಡ ಚೆಕ್ ಮಾಡಿದ್ದೀನಿ, ಇಷ್ಟು ಜನರು ಸರಿಯಾದಂಥ ಒಂದು ಪದವನ್ನು ಕೊಟ್ಟಿದ್ದಾರೆ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.

0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ನಮ್ಮ ನಿಮ್ಮೆಲ್ಲರ ಆಕಾಶವಾಣಿಗೆ ಇರುವಂತಹ ಬೇರೆ ಬೇರೆ ಪದಗಳನ್ನ ನೀವೆಲ್ಲರೂ ಕಳಿಸ್ಕೊಟ್ಟಿದ್ರ. ತುಂಬಾ ಜನ ಹೇಳಿರೋದು ಬಾನುಲಿ ಅಂತ ಹೇಳಿದಿರಾ, ಆಕಾಶದಿಂದ ಬರುವಂತಹ ಧ್ವನಿ ಅಂತ ಹೇಳಿದಿರಾ, ಹಾಗೆ ಆಕಾಶವಾಣಿ ಪ್ರಸಾರ ಭಾರತಿ ಅಂತ ತುಂಬಾ ಜನ ಹೇಳಿದ್ದಾರೆ. ಮತ್ತೆ ಬೇರೆ ಬೇರೆ ರೀತಿಯ ಉತ್ತರಗಳು ಕೂಡ ಬಂದಿದೆ. ಅದರ ಜೊತೆಗೆ ನಮಗೆ ಬೇಕಾಗಿರುವಂತಹ ಮತ್ತೆರಡು ಪದಗಳು ಅಂತ ಹೇಳಿದ್ರೆ, ಒಂದು ನಭೋವಾಣಿ ಅಂತ, ಇನ್ನೊಂದು ನುಡಿದೋಣಿ ಅಂತ. ಇದನ್ನ ಹೇಳಿದ್ದು ಬೇಂದ್ರೆಯವರು, ದರಾ ಬೇಂದ್ರೆಯವರು ಹೇಳ್ತಾರೆ. ಬಾನುಲಿ ಮತ್ತೆ ಮನುಷ್ಯನ ಸಂಬಂಧವನ್ನ ತಮ್ಮ ಕವಿತೆ ಕವನ ನಭೋವಾಣಿಯಲ್ಲಿ ಹೇಳ್ತಾರೆ. ಓ ಶ್ರೋತ್ರಿಯನೇ ಶ್ರೋತಾರ ಕೇಳು, ಇದು ನಭೋವಾಣಿ. ನಾನು ಬಾಯಿ ನೀನು ಕಿವಿ, ಬಾನ ಕಡಲಲ್ಲಿ ತೇಲಿ ಬಿಟ್ಟ ಈ ನುಡಿದೋಣಿ ನಿನ್ನ ಹೃದಯದ ಬಂದರವ ಮುಟ್ಟೀತು, ನಿನ್ನ ಬುದ್ಧಿಯ ಮನೆಯ ಕಟ್ಟೀತು. ನೀನೆಲ್ಲೇ ಇರು, ಕೇಳುವ ಸೂತ್ರ ಸರಿ ಇರಲಿ, ಹೃದಯ ತೆರೆದಿರಲಿ. ನವ ಬಂಧದ ಈ ತಂತ್ರ, ಈ ವಿದ್ಯುತ್ ಯಂತ್ರ ಬಿತ್ತರಿಸುವುದೆತ್ತೆತ್ತು ಮಾನವತೆಯ ಮಂತ್ರ ಅಂತ ಬೇಂದ್ರೆಯವರು ಆಕಾಶವಾಣಿಯನ್ನ ನಭೋವಾಣಿ ಅಂತ ಕರೆದ್ರು, ನುಡಿ ದೋಣಿ ಅಂತ ಕೂಡ ಕರೆದ್ರು. ಇಷ್ಟರ ಜೊತೆಗೆ ಮತ್ತಾರಾದರೂ ನಭೋವಾಣಿ ಅಂತ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅವರ ಉತ್ತರ ಕೂಡ ಸರಿಯಾಗಿದೆ. ಏನೇ ಆಗಲಿ ಇಂಥದೊಂದು ಚಂದದ ಪ್ರಯತ್ನವನ್ನು ಮಾಡಿದ್ದಕ್ಕೆ ಖಂಡಿತವಾಗ್ಲೂ ಖುಷಿಯಾಗಿದೆ. ನಿಮ್ಮ ಪ್ರತಿಕ್ರಿಯೆಯನ್ನು ನೋಡಿ. ಇವಾಗ ನಾವು ಇನ್ನೊಂದು ಪ್ರಶ್ನೆಯನ್ನು ಕೂಡ ತಗೊಳ್ಳೋಣ. ಇದೊಂದು ಏನು ಅಂತ ಹೇಳಿದ್ರೆ ಪ್ರಶ್ನೆ, ಈ ಪ್ರಶ್ನೆಗೆ ನಿಮ್ಗೆ ಎಷ್ಟು ಜನಕ್ಕೆ ಉತ್ತರ ಗೊತ್ತಿದೆ ಕೊಡುವಂತಹ ಪ್ರಯತ್ನವನ್ನ ನೀವು ಮಾಡಬಹುದು. ಪ್ರಯತ್ನ ಮಾಡಿ ಸರಿ ಉತ್ತರ ತಪ್ಪು ಉತ್ತರ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆನ ಕೇಳಿಸ್ಕೊಂಡು ಪ್ರಶ್ನೆ ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡಿ. ನಿಮ್ಮ ಹೆಸರು, ನಿಮ್ಮ ಊರು, ಉತ್ತರ ಅಷ್ಟು ಮಾತ್ರ ಸಾಕು, ಬೇರೆ ಯಾವುದೇ ರೀತಿಯ ವಿವರ ಬೇಡ. ಹಾಗೇನೆ ಆಕಾಶವಾಣಿ ಬಾನುಲಿ ಬಗ್ಗೆ ಕನ್ನಡದ ಖ್ಯಾತ ಕವಿ ಪುತಿ ನರಸಿಂಹಾಚಾರ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ. ಅವರು ಆಕಾಶವಾಣಿ ಬಗ್ಗೆ ಹೇಳ್ತಾರೆ, ನಾಡು ನಾಡೇ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಮೋದದಿಂದ ಲಾಡಿ ಬರಲಿ ಕನ್ನಡದಿ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ, ಎದ್ದ ವೇಳೆಯಲ್ಲಿ ಬರಲಿ ನಮ್ಮ ನಾಡ ಬಾನುಲಿ ಅಂತ.

ಇವತ್ತಿನ ಪ್ರಶ್ನೆ, ಇವರು ವಿಶ್ವ ಪ್ರಸಿದ್ಧ ಗಣಿತಜ್ಞರು, ಹೌದು ವಿಶ್ವ ಪ್ರಸಿದ್ಧ ಗಣಿತಜ್ಞರು ಹೌದು, ಬರಹಗಾರರು, ಛಾಯಾಗ್ರಾಹಕರು ಕೂಡ ಹೌದು. ವಿಶ್ವ ಪ್ರಸಿದ್ಧ ಗಣಿತಜ್ಞ, ಬರಹಗಾರ, ಛಾಯಾಗ್ರಾಹಕ ಕೂಡ ಹೌದು. ಇವರ ಒಂದು ಪುಸ್ತಕ ಜಗತ್ತಿನ 170 ಭಾಷೆಗಳಿಗೆ ಅನುವಾದ ಆಗಿದೆ. ಇವರ ಒಂದು ಪುಸ್ತಕ 170 ಭಾಷೆಗಳಿಗೆ ಅನುವಾದ ಆಗಿದೆ ಅಂದರೆ ನಾವು ಅವರು ಎಲ್ಲರಿಗೂ ಕೂಡ ಗೊತ್ತಿರುವಂಥವ್ರು ಅಂತ ಅಂದ್ಕೊಳ್ಬಹುದು. ಇವರು ಎಷ್ಟು ವರ್ಷಗಳ ಕಾಲ ಡೈರಿ ಅಂದರೆ ದಿನಚರಿಯನ್ನು ಬರೆದರು ಅನ್ನೋದು ಪ್ರಶ್ನೆ. ವಿಶ್ವ ಪ್ರಸಿದ್ಧ ಗಣಿತಜ್ಞ, ಬರಹಗಾರ, ಛಾಯಾಗ್ರಾಹಕ, ಇವರ ಒಂದು ಪುಸ್ತಕ ಜಗತ್ತಿನ 170 ಭಾಷೆಗಳಿಗೆ ಅನುವಾದ ಆಗಿದೆ. ಇವರು ಡೈರಿ ಬರೆಯುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ರು. ಎಷ್ಟು ವರ್ಷಗಳ ಕಾಲ ಡೈರಿ ದಿನಚರಿಯನ್ನು ಬರೆದರು ಅನ್ನೋದು ಪ್ರಶ್ನೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಪೊಲೀಸ್ ಫೈಲ್ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಹಾಡಿನ ಜೊತೆಗೆ ಒಂದು ಪ್ರಶ್ನೆ ಕೂಡ ಬಂದಿತ್ತಲ್ಲ, ಪ್ರಶ್ನೆ ಏನಪ್ಪ ಆಗಿತ್ತು ಅಂದರೆ, ವಿಶ್ವ ಪ್ರಸಿದ್ಧ ಗಣಿತಜ್ಞ, ಬರಹಗಾರ, ಛಾಯಾಗ್ರಾಹಕ ಇವರ ಒಂದು ಪುಸ್ತಕ ಜಗತ್ತಿನಾದ್ಯಂತ ಬೇರೆ ಬೇರೆ ಭಾಷೆಗಳಿಗೆ 170 ಭಾಷೆಗಳಿಗೆ ಅನುವಾದ ಆಗಿದೆ. ಇವರು ಡೈರಿ ಬರೆಯುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ರು. ಎಷ್ಟು ವರ್ಷಗಳ ಕಾಲ ಡೈರಿ

ಈ ದಿನಚರಿಯನ್ನ ಬರೆದ್ರು ಅಂತ ಕೇಳಿದ್ದೆ. ಬಹಳಷ್ಟು ಜನ ತುಂಬಾ ಚಂದದ ಉತ್ತರವನ್ನ ಕೊಟ್ಟಿದ್ರ, ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ರ, ಅದಕ್ಕಾಗಿ ಚಪ್ಪಾಳೆ. ನೋಡ್ತಾ ಹೋಗೋಣ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ. ಕೆಲವರು ಸ್ವಲ್ಪ ವ್ಯತ್ಯಾಸ ಮಾಡಿ ಕೂಡ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಕಳಿಸಿದ್ದಾರೆ ಅಂತ ನೋಡೋಣ. ಅದರಲ್ಲಿ ಎನ್ ಆರ್ ಪ್ರಸಾದ್ ಅವರು ನೇತ್ರ ಕೆಂಗೇರಿಯಿಂದ, ಮತ್ತು ಜಗದಾಂಬಿಕಾ ಹಂಸವೇಣಿ ಬಸವರಾಜ್ ಚಿತ್ರದುರ್ಗದಿಂದ, ಶ್ರೀನಿವಾಸ ಅವರು ಕಳಿಸಿದ್ದಾರೆ ಚಂದನ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಎಸ್ ಆರ್ ಪದ್ಮಾವತಿ ಶ್ರೀನಿವಾಸ ಮೂರ್ತಿ ಅವರ ಉತ್ತರ, ಅವರ ಜೊತೆಗೆ ಯಾರಪ್ಪ ಇದು ಬೇರೆ ಏನೋ ಕಳಿಸ್ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಕಠಿಣ ಇದೆ, ಸ್ವಲ್ಪ ಈಸಿ ಇದ್ದರೆ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ರಾಜ್ಕುಮಾರ್ ಕಾತರ್ಕಿ, ಮತ್ತು ಯಾರಿದು ವರಲಕ್ಷ್ಮಿ ಪೀಣ್ಯದಿಂದ, ಪೂಜಾ ಬೆಂಗಳೂರಿನಿಂದ, ಅವರ ಜೊತೆಗೆ ಹೆಸರು ಕಳ್ಸೋಕ್ಕೆ, ಹರಿಹರನ್ ಸರ್ ಇಷ್ಟೊಂದು ಡೀಟೇಲ್ ಕೊಡಬೇಡಿ ದಯವಿಟ್ಟು, ನಿಮ್ಮ ಹೆಸರು ನಿಮ್ಮ ಊರು ನಮಗೆ ಮೂತ್ರ ಅಷ್ಟು, ಮೂರು ಪದ ಮಾತ್ರ ಸಾಕು ಅಂತ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ ಪ್ಲೀಸ್. ಆಮೇಲೆ ಜಿ ಇಂದ್ರ ಹೈದರಾಬಾದ್ನಿಂದ, ಅನುಪಮ ಕುಮಾರ ಪಾರ್ಕ್ನಿಂದ, ಮತ್ತು ಯಾರಪ್ಪ ಇರಬಹುದಾ ಅಂತ ಕೇಳ್ತಾ ಇದ್ರೆ ತೀರ್ಥಪ್ರಸಾದ್ ದೊಡ್ಡಮೇಟಿ ಕುರ್ಕೆ, ಅವ್ರ ಜೊತೆಗೆ ಸುದರ್ಶನ್ ರಾಜಗೋಪಾಲ್ ನಗರ. ನೀವು ಅಷ್ಟೇ ಇಷ್ಟೊಂದು ಡೀಟೇಲ್ ಎಲ್ಲ ಹಾಕಿದ್ರೆ ನಾನು ಓದ್ಲಿಕ್ಕೆ ಆಗೋದಿಲ್ಲ. ಮತ್ತೊಬ್ರು ಕೂಡ ಹಾಗೆ ಡೀಟೇಲ್ ಹಾಕಿಟ್ಟಿದ್ದಾರೆ. ಯಾರಿದು ಹೆಸರೇನಪ್ಪ ಇವ್ರದ್ದು, ನಂದಿನಿ ಲೇಔಟ್ನಿಂದ ಯಾರು, ಕೃಷ್ಣ ಗರಡಿ ಮನೆ ಅಂತ. ಮತ್ತು ಯಾರಿವರು, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಮತ್ತು ಇವರು ಯಾರು ಏನು ಎತ್ತ ಅಂತ ನಾವು ತಿಳ್ಕೊಳ್ಳೋದಾದರೆ, ಈಗಾಗಲೇ ಹೇಳಿದ ಹಾಗೆ ಇವರು ವಿಶ್ವಪ್ರಸಿದ್ಧ ಗಣಿತಜ್ಞರು, ಬರಹಗಾರರು, ಛಾಯಾಗ್ರಾಹಕರು. ಹೌದು, ಮತ್ತು ಇವರ ನಿಜವಾದ ಹೆಸರು ಏನಪ್ಪ ಅಂತ ಹೇಳಿದ್ರೆ ಚಾರ್ಲ್ಸ್ ಲುಟ್ವಿಡ್ಜ್ ಆಯಿತಾ ಡಾಗ್ಸನ್ ಅಂತ ಹೇಳಿ ಗಣಿತಜ್ಞ ಪ್ರೊಫೆಸರ್, ಗಣಿತದ ಪ್ರೊಫೆಸರ್ ಆಗಿರ್ತಾರೆ ಇವರು, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿರ್ತಾರೆ. ಮತ್ತು ವಿಶ್ವ ಪ್ರಸಿದ್ಧ ಬರಹಗಾರರು, ಮಕ್ಕಳ ಸಾಹಿತ್ಯದ ಮೇರು ಕೃತಿಯನ್ನು ಬರೆದಿದ್ದಾರೆ. ಈ ಪುಸ್ತಕ ಜಗತ್ತಿನ 170 ಭಾಷೆಗಳಿಗೆ ಅನುವಾದ ಆಗಿದೆ. ಇವರ ಹೆಸರು ಲೆವಿಸ್ ಕ್ಯಾರೋಲ್ ಅಂತ ಹೇಳಿ. ಇವರು 1855 1897 ಒಂದು ಡೈರಿಯನ್ನು, ಅಂದರೆ ದಿನಚರಿಯನ್ನು ಬರೆಯುವಂಥ ಅಭ್ಯಾಸವನ್ನು ಮಾಡಿಕೊಂಡಿದ್ದರು.

ಗೌರಿ ಕಲ್ಯಾಣ ಚಿತ್ರದ ಹಾಡನ್ನ ಬರೆದವರು ಆರ್ ಎನ್ ಜೆ ಗೋಪಾಲ್, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಆಯಿತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ಇವರು ಯಾರಪ್ಪ ಅಂದರೆ ಲೆವಿಸ್ ಕ್ಯಾರೋಲ್ ಅವ್ರ ಬಗ್ಗೆ ಹೇಳೋದಾದರೆ, ಅವರು ಏನಂತ ಹೇಳಿದ್ರೆ ಲೆವಿಸ್ ಕ್ಯಾರೋಲ್ ಚಾರ್ಲ್ಸ್ ಡಾನ್ಸನ್ ಅವರ ಒಂದು ದಿನಚರಿ. ಅವರು ಕ್ಯಾರೋಲ್ ಅವರು 23ನೇ ವಯಸ್ಸಿನಿಂದ ಅಂದರೆ 1855 ಅವರು ನಿಧನರಾಗುವ ಸ್ವಲ್ಪ ದಿನಗಳ ಮುಂಚಿನವರೆಗೆ ಕೂಡ ಡೈರಿಯನ್ನು ಬರೀತಾ ಇದ್ದರು. ಅವರ ಡೈರಿಗಳನ್ನು ಸಂಪುಟಗಳು 9 ಸಂಪುಟಗಳನ್ನಾಗಿ ಮಾಡಿ ಬರೆದಿದ್ದಾರೆ. ಮತ್ತು ಬೇರೆ ಬೇರೆ ಡೈರಿಗಳಲ್ಲಿ ಅವರು ಒಂದಷ್ಟು ಮಾಹಿತಿಯನ್ನು ಸಿಕ್ಕಿರೋದ್ರಿಂದ ಒಂದು ವಿಶೇಷವಾದಂಥ ಐತಿಹಾಸಿಕ ಘಟನೆಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಅವರು ಪ್ರಸಿದ್ಧರಾಗಿದ್ದಾರೆ. ದೈನಂದಿನ ಲೆಕ್ಕಾಚಾರ, ನಾಟಕ ಮತ್ತು ಕಲೆ, ಧಾರ್ಮಿಕ, ಗಣಿತದ ಚಿಂತನೆಗಳು, ಹೀಗೆ ಸಾಕಷ್ಟು ವಿಷಯಗಳನ್ನು ಅವರು ದಿನಚರಿನಲ್ಲಿ ಬರೆದಿದ್ದಾರೆ. ಅದನ್ನೆಲ್ಲವನ್ನು ಕೂಡ ದಿನಚರಿಗಳನ್ನು ಪ್ರಕಟ ಮಾಡಿಬಿಟ್ಟು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ದ ಲೆವಿಸ್ ಕ್ಯಾರೋಲ್ ಸೊಸೈಟಿ ಅಂತ ಹೇಳಿ ಕೂಡ ಮಾಡಿ ಅದರಲ್ಲೂ ಕೂಡ ಇವರು ಅವರ ಜೀವನದ ಬೇರೆ ಬೇರೆ ವಿಚಾರಗಳನ್ನು ಒಂದು ಸಂಶೋಧನೆಯಲ್ಲಿ ಕೂಡ ಈ ಒಂದು ಇವರ ಡೈರಿಯನ್ನ ದಿನಚರಿಯನ್ನ ಬಳಸ್ಕೊಳ್ಳಲಾಗ್ತಾ ಇದೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾವು ಒಂದು ಈ ಒಂದು ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಂಡು ಇದು ಯಾವ ಸಂಗೀತ, ಯಾರು ನುಡಿಸಿರೋದು ಇದನ್ನ ಅಂತ ಹೇಳಿ ಸಾಧ್ಯ ಆದರೆ ಗುರುತಿಸಿ ಗಮನಿಸಿ ನೀವು ಕೇಳಿಸ್ಕೊಳ್ಳಿ ಇದನ್ನು.

ಸಾಕಷ್ಟು ಜನ ಸರಿಯಾದಂತ ಉತ್ತರವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಶರಣು ಶರಣು ಶರಣಾರ್ಥಿ ನಿಮ್ಮ ಈ ಉತ್ತರಗಳಿಗೆ. ತುಂಬ ಜನ ಸರಿಯಾಗಿ ಯಾರು ಯಾವ ವಾದ್ಯ ಅನ್ನೋದನ್ನ ಕೂಡ ಹೇಳಿದಿರ. ಅದಕ್ಕೋಸ್ಕರ ವಿಶೇಷವಾಗಿ ಇನ್ನೊಂದು ಸ್ವಲ್ಪ ಹೆಚ್ಚು ಚಪ್ಪಾಳೆ.

ಎಂಥ ಮಧುರವಾದ ಸಂಗೀತ ಅಲ್ವಾ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಮತ್ತೆ ನೇತ್ರ ಕೆಂಗೇರಿಯಿಂದ, ರಾಧಾ ಹಿರಿಯಣ್ಣ ನೆಲಮಂಗಲದಿಂದ, ಮತ್ತೊಬ್ಬರು ಅನುಪಮ ಅವರು ಕುಮಾರ ಪಾರ್ಕಿಂದ, ಶರತ್ ಹಾಗೆ ಪದ್ಮಜ ಭಿಡೆ ಹಂಪಿ ನಗರದಿಂದ, ಮತ್ತೊಬ್ಬರು ಟೈಪ್ ಮಾಡ್ತಾ ಇದ್ದಾರೆ ಲಿಂಗರಾಜು ಅವರು ಬೊಮ್ಮೇನಹಳ್ಳಿಯಿಂದ, ಅವರ ಜೊತೆಗೆ ಯಾರಿದು ಅಂತ ಹೇಳೋದಾದರೆ ಯಾರಿದು ವರಲಕ್ಷ್ಮಿ ಅವರು ಪೀಣ್ಯದಿಂದ ಕಳಿಸಿದ್ದಾರೆ ಕರೆಕ್ಟಾಗಿರುವಂಥ ಉತ್ತರ. ಗುರುರಾಜ ಸೋಮಯಾಜಿ ಅವರ ಉತ್ತರ ಕೂಡ ಕರೆಕ್ಟಾಗಿದೆ. ಜೊತೆಗೆ ಮತ್ತಷ್ಟು ಚೆನ್ನಾಗಿ ಕಳಿಸಿದ್ರಲ್ಲ, ಎಲ್ಲಿ ಹೋಗ್ಬಿಟ್ರಿ ಇವರೆಲ್ಲ? ಎಸ್ ಎಂ ಶೋಭಾ ಅವರು ಕೂಡ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೊಬ್ಬರು ಡೀಟೇಲಾಗಿ ಕಳಿಸಿದ್ದಾರೆ ಯಾರಿದು, ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಕಳಿಸಿರುವಂಥ ಉತ್ತರ. ಜೊತೆಗೆ ಮತ್ತಾರು ಅಂತ ನೋಡ್ತಾ ಹೋಗೋದಾದರೆ ಬಹಳಷ್ಟು ಜನರು ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಕರೆಕ್ಟ್ ಆಗಿದೆ. ಇದು ಸಂತೂರ್ ಸಂಗೀತ ವಾದನ. ಸಂತೂರ್ ನುಡಿಸಾಣಿಕೆಯಲ್ಲಿ ಭಾರತದಲ್ಲಿ ಕೇಳಿಬರುವಂತಹ ಹೆಸರು ಪಂಡಿತ್ ಶಿವಕುಮಾರ್ ಶರ್ಮಾ ಅವರದ್ದು. ಇವರು ಸಂತೂರ್ ವಾದನ ನೀವು ಕೇಳಿದ್ದು, ಇದನ್ನು ನುಡಿಸಿದವರು ಪಂಡಿತ್ ಶಿವಕುಮಾರ್ ಶರ್ಮಾ ಅವರು. ಶರ್ಮಾ ಅವ್ರದ್ದು ಇದು ಕಾಲ್ ಆಫ್ ವ್ಯಾಲಿ ಆಲ್ಬಮ್ ಅಂತ ಕೂಡ ಅವ್ರದ್ದೊಂದು ಪ್ರಸಿದ್ಧವಾದಂಥ ಆಲ್ಬಮ್ ಇದೆ. ಶರ್ಮಾ ಅವ್ರಿಗೆ 1986 ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂತು. 1991 ಪದ್ಮಶ್ರೀ, ಹಾಗೆ 2001 ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಬಂದಿದೆ. ಸಂಗೀತಕ್ಕಾಗಿ ಸಾಕಷ್ಟು ಪ್ರಶಸ್ತಿ ಗೌರವಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅತ್ಯಂತ ಜನಪ್ರಿಯ ಮ್ಯೂಸಿಕ್ ಆಲ್ಬಮ್ ಕಾಲ್ ಆಫ್ ವ್ಯಾಲಿ ಆಲ್ಬಮ್ ಅಂತ ಹೇಳಿ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಪ್ರಕಾರ ಇದು. ಶಿವಕುಮಾರ್ ಶರ್ಮಾ ಅವರು ಕೂಡ ಈಗ ನುಡಿಸಿದಂತಹ ಏನು ಸಂತೂರ್ ವಾದನವನ್ನು ನೀವು ಕೇಳಿದ್ದು. ಶಿವಕುಮಾರ್ ಶರ್ಮಾ ಅವರು ಬೇರೆ ಬೇರೆ ರೀತಿಯ ಕೊಳಲು ವಾದನದ ಜೊತೆಗೆ, ಅಂದರೆ ಹರಿಪ್ರಸಾದ್ ಚೌರಾಸಿಯ ಅವರ ಜೊತೆಗೆ, ಮತ್ತು ತಬಲಾ ವಾದಕ ದಂತ ಕಥೆ ಜಾಕಿರ್ ಹುಸೇನ್ ಅವರ ಜೊತೆಗೆ ಸಾಕಷ್ಟು ಜುಗಲ್ಬಂದಿಯನ್ನು ಕೂಡ ನುಡಿಸಿದ್ದಾರೆ. ನಮ್ಮ ದೇಶದ ಪ್ರಮುಖ ಸಂತೂರ್ ವಾದಕರಲ್ಲಿ ಒಬ್ಬರಾಗಿದ್ದಾರೆ ಪಂಡಿತ್ ಶಿವಕುಮಾರ್ ಶರ್ಮಾ ಅವರು.

ಈ ಸಂತರ ಬಗ್ಗೆ ಇನ್ನೊಂದೆರಡು ಮಾತು ಹೇಳೋದಾದರೆ, ಪಂಡಿತ್ ಶಿವಕುಮಾರ್ ಶರ್ಮಾ ಅವರು ಜಮ್ಮುವಿನವರು. ಇವರು ಭಾರತೀಯ ಶಾಸ್ತ್ರೀಯ ಸಂಗೀತ ಕ್ಷೇತ್ರಕ್ಕೆ ಸಂತೂರ್ ಅಂದರೆ ಶತತಂತಿ, 100 ತಂತಿಗಳ ವೀಣೆ ನುಡಿಸುವುದರಲ್ಲಿ ನಿಪುಣರಾಗಿದ್ದಾರೆ. ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಒಂದು ಸಂತೂರ್ ಅಥವಾ ಶತತಂತಿ 100 ತಂತಿ ವೀಣೆಗಳ ಒಂದು ಕಂಪನ್ನು ಘಮಲನ್ನು ಬೀರಿದಂಥವರು. ಸುಮಾರು ಸಾಕಷ್ಟು ದೇಶದಾದ್ಯಂತ ದೇಶ ವಿದೇಶಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಗೀತ ಕಚೇರಿಗಳನ್ನು ನುಡಿಸಿ ಸಂತೂರ್ ವಾದಕ ಶಿವಕುಮಾರ್ ಶರ್ಮಾ ಅವರು ಸಾಕಷ್ಟು ಹೆಸರನ್ನು ಪಡ್ಕೊಂಡಿದ್ದಾರೆ.

0: ಇನ್ನೂವರೆಗೂ ಕೂಡ ತುಂಬಾ ಜನ ಉತ್ತರ ಕಳಿಸ್ಕೊಡ್ತಾನೆ ಇದ್ದೀರಾ, ಇನ್ಮೇಲೆ ಯಾರು ಉತ್ತರ ಕಳಿಸೋದು ಬೇಕಾಗಿಲ್ಲ, ಯಾಕಂದ್ರೆ ನಾವು ಸದ್ಯಕ್ಕೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಬೇಕಾಗಿದೆ. ಪೊಲೀಸ್ ಮತ್ತು ದಾದಾ ಚಿತ್ರದ ಹಾಡನ್ನ ನೀವು ಕೇಳ್ತಾ ಇದ್ದೀರಾ. ಗೀತಾಪ್ರಿಯ ಅವರು ಬರೆದದ್ದು, ಬಪ್ಪಿ ಲಹರಿ ಅವರ ಸಂಗೀತ ಇದೆ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಇನ್ನು ಮುಂದೆ ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ವಾರ್ತಾ ಪ್ರಸಾರದ ನಂತರ 2:15 ಎಂದಿನಂತೆ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಇದಾಗಿತ್ತು ಮಂಗಳವಾರದ ಮಧ್ಯಾಹ್ನದ ರಸಪ್ರಶ್ನೆ ಗೇಮ್ ಶೋ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಿ, ತುಂಬ ಚಂದದ ಉತ್ತರಗಳನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ವಿಶೇಷವಾದಂಥ ಧನ್ಯವಾದಗಳು. ಹಾಗೆ ತುಂಬ ಜನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ನಿಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ನಿಮಗೆ ಉತ್ತರ ಗೊತ್ತಿದ್ರು ಕೂಡ ನಿಮಗೆ ಉತ್ತರ ಕಳಿಸೋಕ್ಕಾಗಿಲ್ಲ ಅಂತ ಕೂಡ ನಮಗೆ ಗೊತ್ತಿದೆ. ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥವ್ರಿಗೆ, ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದ ಎಲ್ಲರಿಗೂ ಕೂಡ ವಿವಿಧ ಭಾರತಿ ವತಿಯಿಂದ ಧನ್ಯವಾದಗಳು. 102.9 FM ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ.
1: Balsa Williams with the Midday News. The headlines. President Draupadi Murmu to present Padma Awards during second round of civil investiture ceremony at Rashtrapati Bhavan this evening. Home Minister Amit Shah says Shyama Prasad Mukherjee's dream realized with abrogation of Article 370. National Security Advisor Ajit Doval says opening of Strait of Hormuz will strengthen energy security around the world. Enforcement Directorate conducts searches at 18 places in Tamil Nadu in connection with alleged teacher recruitment exam manipulation case. Lionel Messi becomes the highest goal scorer in FIFA World Cup history, leads Argentina into knockout stage. And in hockey, India to face Pakistan in opening match of the FIH Pro League in London today. President Draupadi Murmu will present the Padma Awards at the second civil investiture ceremony at Rashtrapati Bhavan this evening. Padma Awards, one of the highest civilian awards of the country, are conferred in 3 categories, Padma Vibhushan, Padma Bhushan and Padma Shri. The President will confer 65 Padma Awards today. More from our correspondent.
2: This year the government has announced a total of 131 Padma Awards. These include 5 Padma Vibhushan, 13 Padma Bhushan and 113 Padma Shri Awards. Among the awardees, 19 are women, while 16 individuals will be awarded posthumously. The Padma Awards, namely Padma Vibhushan, Padma Bhushan and Padma Shri, are amongst the highest civilian awards of the country. Tennis legend Vijay Amritraj, actor Mammootty, playback singer Alka Yagnik and cricketer Rohit Sharma are among 65 prominent personalities who will receive the Padma Awards from the President today. Instituted in 1954, these awards are announced on the occasion of the Republic Day every year. The award seeks to recognize work of distinction and is given for distinguished and exceptional achievements in various fields and disciplines, including art, literature, education, sports, medicine, social work, science and engineering, public affairs and trade and industry. Soumya Sharan, Akashwani News, Delhi.
1: Vice President C.P. Radhakrishnan and Prime Minister Narendra Modi have paid tribute to Dr. Shyama Prasad Mukherjee on his martyrdom day. In a social media post, the Vice President described Dr. Mukherjee as a visionary leader, renowned educationist and staunch patriot. In a social media post, Prime Minister Modi said, Dr. Mukherjee dedicated his life to the country's development. He said Dr. Shyama Prasad Mukherjee's unwavering conviction, courage in public life and commitment to

0: first encounter between India and Pakistan since their Asian Champions Trophy clash in Hulunthuir, China in 2024, where India emerged victorious with a 2-1 win. Benchmark domestic equity indices were trading nearly 1% lower in the afternoon session today. The Sensex plunged 653 points to 76,441, while the Nifty lost 220 points to 23,883 when reports last came in. And now before we end the bulletin, the headlines once again. President Draupadi Murmu to present Padma Awards during second round of civil investiture ceremony at Rashtrapati Bhavan this evening. Home Minister Amit Shah says Shyama Prasad Mukherjee's dream realized with abrogation of Article 370. National Security Advisor Ajit Doval says opening of Strait of Hormuz will strengthen energy security around the world. Enforcement Directorate conducts searches at 18 places in Tamil Nadu in connection with alleged teacher recruitment exam manipulation case. Lionel Messi becomes the highest goal scorer in FIFA World Cup history and leads Argentina into knockout stage. And in hockey, India to face Pakistan in opening match of FIH Pro League in London today. With that, we end the midday news.
1: ಕೇಳಿ ಕಾರ್ಯಕ್ರಮ ಸ್ಪಂದನ. ನಮಸ್ಕಾರ, ಇದು ಸ್ಪಂದನ ಕಾರ್ಯಕ್ರಮ. ನಿಮ್ಮಿಂದ ನಿಮಗಾಗಿ ನೀವೇ ಬರೆದ ಪತ್ರಗಳ ಜೊತೆಗೆ ನಾವು ಈ ದಿನ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನಲಿ ಬಂದು. ಹಾಗೆ ನನ್ನ ಜೊತೆಗೆ
2: ಕೋಲಾರ ಕೃಷ್ಣಪ್ಪ.
1: ಎಸ್ ಕೃಷ್ಣಪ್ಪ ಅವರೇ,
2: ಹೇಳಿ,
1: ಕಾರ್ಯಕ್ರಮ ಶುರು ಮಾಡೋಣವಾ?
2: ಖಂಡಿತ. ಏನೋ ಯೋಚನೆ ಮಾಡ್ತಾ ಇದ್ದೀರಿ ಇವತ್ತು ಕಾರ್ಯಕ್ರಮದ ಆರಂಭದಲ್ಲಿ?
1: ಅದೇ, ನಾನು ಸುಮಾರು ಒಂದು ವಾರದಿಂದ ಅದೇ ಅಲ್ಲಿ ಇಲ್ಲಿ ರೋಡಲ್ಲೆಲ್ಲ ನೇರಳೆ ಹಣ್ಣು ಬಿಡ್ತಾ ಇರುತ್ತಲ್ವಾ, ನೇರಳೆ ಹಣ್ಣು ತಗೊಂಡು ಮನೆಗೆ ಹೋಗ್ತೀನಿ, ನೇರಳೆ ಹಣ್ಣು ತಿಂತೀವಿ. ಮತ್ತೆ ಪೇಪರಲ್ಲಿ ಅಲ್ಲಿ ಇಲ್ಲಿ ಗಾಳಿ ಸುದ್ದಿ ಒಂಥರ, ಏನಂದ್ರೆ ನೇರಳೆ ಮರದಲ್ಲಿ ಈ ಸಲ ತುಂಬಾ ಫಸಲು ಬಂದಿದೆ, ಹಾಗಾಗಿ ಇಷ್ಟೊಂದು ನೇರಳೆ ಫಸಲು ಬಂದಿದೆ ಅಂದ್ರೆ ಈ ಸಲ ಬರ ಬರುತ್ತೆ ಅಂದ್ರೆ ಆ ನೇರಳೆ ಮರ ಆಳದಿಂದ ನೀರನ್ನ ತಗೊಂಡು ನಮ್ಗೆಲ್ಲ ಹಣ್ಣು ಕೊಟ್ಬಿಟ್ಟು ಅದು ಹಣ್ಣನ್ನ ಮೂಲಕ ಬೀಜ ಪ್ರಸಾರ ಆಗ್ಲಿ, ಯಾಕಂದ್ರೆ ನೆಕ್ಸ್ಟ್ ಬರ ಬರುತ್ತೆ, ಬರ ಬಂದ್ರೆ ನಾವೆಲ್ಲ ಬದುಕುಳಿತೀವೋ ಇಲ್ವೋ ಅಂತ ಹೇಳಿ ನೇರಳೆ ಮರ ಯೋಚನೆ ಮಾಡಿ ಸಾಕಷ್ಟು ಹಣ್ಣು ಕೊಟ್ಬಿಟ್ಟು ಅದು ತನ್ನ ಅಳಿದು ಹೋಗುತ್ತೆ ಅಂತ ಹೇಳಿ ತುಂಬಾ ಕಡೆ ಸುದ್ದಿ ಓದ್ದೆ ನಾನು.
2: ಅದಕ್ಕೆ
1: ಸೊ ಬರ ಬಂದ್ರೆ ಏನಪ್ಪ ಮಾಡೋದು, ಬೆಳೆ ಬೆಳೆಯೋದ್ ಹಿಂಗೆ, ಕುಡಿಯೋ ನೀರು ಅದು ಇದು ಎಲ್ಲ ಹಿಂಗಿರುತ್ತೆ ಜಗತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ.
2: ನೋಡಿದೀನಿ ಪೇಪರ್ ಅಲ್ಲೆಲ್ಲ ಈ ಸಲ ವಿಪರೀತ ನೇರಳೆ ಫಸಲು ಜಾಸ್ತಿ ಬಂದಿದೆ, ಇದು ಬರದ ಮುನ್ಸೂಚನೆ ಅಂತ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಆದ್ರೆ ಯಾವುದು ಅಧಿಕೃತವಾಗಿಲ್ಲ ಇದು, ಯಾಕಂದ್ರೆ ನೇರಳೆ ಜಾಸ್ತಿ ಫಸಲು ಬಿಟ್ರೆ ಬರ ಬರುತ್ತೆ, ಕುಡಿಯಕ್ಕೆ ನೀರಿರಲ್ಲ, ಬೆಳೆ ಬೆಳೆಯೋದಕ್ಕೆ ನೀರಿರಲ್ಲ, ಜಾನುವಾರುಗಳಿಗೆ ಮೇವಿರಲ್ಲ, ಇದೆಲ್ಲ ಅನ್ನೋದು ಯಾವುದೇ ಒಂದು ಸಂಶೋಧನೆಯಿಂದ ಇದು ದೃಢಪಟ್ಟಿಲ್ಲ, ಇದೆಲ್ಲ ಊಹಾಪೋಹ ಅಂತ ಹೇಳ್ಬಹುದು. ವಾತಾವರಣ ಎಲ್ಲ ಹೇಗಿರುತ್ತಂತಂದ್ರೆ ಪ್ರತಿ ಗಂಟೆಗೂ ಕೂಡ ಗಾಳಿಯ ಒಂದು ದಿಕ್ಕು ಬದಲಾವಣೆ ಆಗುತ್ತೆ, ಗಾಳಿಯ ಒಂದು ವೇಗ ಬದಲಾವಣೆ ಆಗುತ್ತೆ, ಮೋಡ ಒಂದು ಕವಿಯುವಂತಹ ಒಂದು ವಾತಾವರಣ ಆಗಿರಬಹುದು ಅಥವಾ ಮೋಡ ತಿಳಿಯ ಒಂದು ಆಕಾಶ ಆಗುವಂತಹದ್ದು, ಮತ್ತೆ ಮಳೆಯ ಒಂದು ಮುನ್ಸೂಚನೆ, ಇವೆಲ್ಲಾನು ಪ್ರತಿ ಗಂಟೆ ಗಂಟೆಗೂ ಕೂಡ ಅದರ ದಿಕ್ಕನ್ನು ಬದಲಿಸುವಂತದ್ದು, ವೇಗವನ್ನು ಬದಲಿಸುವಂತದ್ದು, ವಾತಾವರಣದಲ್ಲಿ ಬದಲಾವಣೆ ಆಗುವುದನ್ನು ನಾವು ನೋಡಬಹುದು. ಸೊ ಈಗ ಸ್ವಲ್ಪ ದಿನಕ್ಕೆ ಮುಂಗಾರು ಆರಂಭದಲ್ಲಿ ಮಳೆ ಇಲ್ಲ ಅಂದ ತಕ್ಷಣನೇ ಬರ ಬಂದ್ಬಿಡತ್ತೆ, ಅಥವಾ ಮುಂದೆ ಬೆಳೆಯೇ ಬೆಳೆಯೋದಿಲ್ಲ, ಕುಡಿಯೋಕ್ಕೆ ನೀರು ಇರೋದಿಲ್ಲ, ಇವೆಲ್ಲ ನಾವು ಅದನ್ನು ಊಹೆ ಮಾಡಬಹುದೇನೋ, ಆದರೆ ವೈಜ್ಞಾನಿಕವಾಗಿ ಯಾವುದು ದೃಢಪಟ್ಟಿಲ್ಲ, ಸರ್ಕಾರ ಕೂಡ ಅದರ ಬಗ್ಗೆ ಯಾವುದೇ ಘೋಷಣೆಯನ್ನು ಹೊರಡಿಸಿಲ್ಲ, ಹಾಗಾಗಿ ನೀವೇ ಚಿಂತೆ ಮಾಡಬೇಡಿ.
1: ನಿಮ್ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಯ್ತು ನನಗೆ. ನಿಜವಾಗ್ಲು ಒಂಥರ ಯೋಚನೆ ಬರುತ್ತೆ ನೋಡಿ, ಯಾಕಂದ್ರೆ ಎಷ್ಟೋ ತಾಲೂಕುಗಳಲ್ಲಿ ಬರಬೇಕಾದಷ್ಟು ಮಳೆ ಇನ್ನೂ ಬಂದಿಲ್ಲ, ಬೀಜಗಳ ಬಿತ್ತನೆ ಆಗಿಲ್ಲ, ಹಾಗಾಗಿ ನಾವು ಇವತ್ತು ಬೆಳೆದ್ರೆ ತಾನೇ ಮುಂದಿನ ವರ್ಷಕ್ಕೆ ತಿನ್ನೋದಕ್ಕೆ ಸಾಧ್ಯ. ರಾಗಿ ಆಗಿರಬಹುದು, ಜೋಳ, ಈ ಅಲಸಂದೆ ಕಾಳುಗಳು ಇದೆಲ್ಲಾನು ನಮ್ ನಮ್ ಹೊಲದಲ್ಲಿ ನಾವ್ ಏನಷ್ಟು ಜಮೀನ್ ಇದೆಯೋ ಅಷ್ಟ್ರಲ್ಲಿ ಏನಾರು ಬೆಳ್ಕೊಂಡ್ರೆ ಅಲ್ವಾ.
2: ಈ ವರ್ಷದ ಏನು ಡಿಸೆಂಬರ್ ಜನವರಿ ತನಕ ಕೂಡ ಮಳೆ ಬರುವಂತಹ ಒಂದು ಕಾಲನೇ ಇದು, ಯಾಕಂತಂದ್ರೆ ಸಮುದ್ರದಲ್ಲಿ ನದಿ ತೊರೆಗಳಲ್ಲಿ ಏನು ನೀರು ಬೇಸಿಗೆ ಒಂದು ಬಿಸಿಲಿಗೆ ಆವಿಯಾಗಿ ಮೇಲಕ್ಕೆ ಹೋಗಿರುತ್ತೆ, ಅದೆಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಟೈಮಲ್ಲಿ ಮತ್ತೆ ಭೂಮಿಗೆ ಬಂದು ಮಳೆ ರೂಪದಲ್ಲಿ ಬೀಳಲೇಬೇಕು. ಆಕಾಶಕ್ಕೆ ಹೋದಂತ ಒಂದು ಹಾವಿ ಹಾಗೆ ಎಲ್ಲೂ ಹೋಗೋದಿಲ್ಲ, ಅದು ಅದು ಏನೋ ಒಂದು ಸೈಕಲ್ ಒಂದು ಸರಬಳಿ ಅಂತ ಏನಂತ ಕರಿತೀವಿ, ಹಾಗಾಗಿ ಅದು ಒಂದಲ್ಲ ಒಂದಿನ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಬಟ್ ಮಳೆ ಬರುವಂತಹದ್ದು

0: ಕರೆಕ್ಟಾಗಿ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ, ಬಟ್ ಬರುತ್ತೆ ಸ್ವಲ್ಪ ಹಿಂದೆ ಮುಂದೆ ಇದೇ ಸಮಯಕ್ಕೆ ಬರುತ್ತೆ, ಇಷ್ಟೇ ಮಳೆ ಬರುತ್ತೆ ಅನ್ನೋದು ಖಡಾಖಂಡಿತವಾಗಿ ನಾವು ಹೇಳಕ್ಕಾಗೋದಿಲ್ಲ.
1: ಆದ್ರೆ ನಾವು ಒಂದ್ ಮಾಡ್ಬೋದು ಏನಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ಬಿತ್ತನೆ ಟೈಮ್ಗೆ ಬರ್ತಾ ಇಲ್ಲ, ಹಿಂದೆ ಮುಂದೆ ಆಗಿ ಬರುತ್ತೆ ಅನ್ನೋದಾದ್ರೆ ನಾವು ಮಳೆ ನೀರನ್ನ ಸಂಗ್ರಹ ಮಾಡ್ಕೊಳ್ಬೇಕು. ಯಾವ ಕಾಲಕ್ಕೆ ಬರುತ್ತೋ ಅವಾಗ ಸಂಗ್ರಹ ಮಾಡ್ಕೊಳ್ಬೇಕು. ಅದು ಕೆರೆ ಕಟ್ಟೆ ಒಡ್ಡು ಏನೇನಿರುತ್ತೋ ಗೊತ್ತಿಲ್ಲ ನಮ್ಮ ಹತ್ರ, ಅದನ್ನ ಮಾಡ್ಕೊಂಡು ಸಂಗ್ರಹ ಮಾಡ್ಕೊಂಡ್ರೆ ಅವಾಗ ನಮ್ಗೆ ಪ್ರಯೋಜನ ಆಗುತ್ತೆ.
0: ಹೌದು, ಈಗ ನಾವು ಸಕಾಲಕ್ಕೆ ಮಳೆ ಬಂದು ಬಿತ್ತನೆ ಆದ್ರೂ ಮಧ್ಯದಲ್ಲಿ ಮಳೆ ಸ್ವಲ್ಪ ಕೈ ಕೊಡ್ತು, ಒಂದ್ ತಿಂಗಳು ಮಳೆ ಬಂದಿಲ್ಲ ಅಂದ್ರೆ ಆತರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಮಳೆ ನೀರು ಕೊಯ್ಲು ಮಾಡ್ಕೊಂಡಿರ್ತೀವಿ, ಸಂಗ್ರಹ ಮಾಡ್ಕೊಂಡಿರ್ತೀವಿ, ಅದನ್ನ ಪಂಪ್ ಮಾಡಿಕೊಂಡು ಅದ್ರ ಮುಖಾಂತರ ನೀರು ಹಾಯಿಸಿಕೊಂಡು ಬೆಳೆಯನ್ನ ಒಂದ್ ತಿಂಗಳ ಮಟ್ಟ ಕಾಪಾಡ್ಕೊಂಡ್ರೆ ಮತ್ತೆ ಮಳೆ ಮುಂದುವರಿಬಹುದು, ಮತ್ತೆ ಶುರುವಾಗಬಹುದು.
1: ಇವಾಗ ನೀವು ನೋಡಿರ್ಬೋದು ನಮ್ಮ ಆಫೀಸ್ ಅಲ್ಲಿ ಎಷ್ಟೊಂದು ಕಡೆ ಇಂಗು ಗುಂಡಿಗಳನ್ನ ಮಾಡಿದ್ದಾರೆ. ಇಷ್ಟು ದೊಡ್ಡ ಆಫೀಸ್ ತುಂಬಾ ಬಂದಂತ ಮಳೆ ನೀರು, ಯಾಕಂದ್ರೆ ನಮ್ಮಲ್ಲಿ ಬೋರ್ವೆಲ್ ಗಳು ಇದ್ದೇ ಇರುತ್ತೆ, ಹಾಗಾಗಿ ಕೊನೆ ಪಕ್ಷ ನಮ್ಮ ಬೋರ್ವೆಲ್ ಗಳು ರೀಚಾರ್ಜ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಡೀ ಆಫೀಸ್ ಕ್ಯಾಂಪಸ್ ತುಂಬಾ ಇಂಗು ಗುಂಡಿಗಳನ್ನ ಮಾಡಿದ್ದಾರೆ.
0: ಒಂದು ಹನಿ ನೀರು ಕೂಡ ಹೊರಗಡೆ ಹೋಗಂಗಿಲ್ಲ, ಆತರ ಮಾಡಿಟ್ಟಿದೀವಿ.
1: ಹೌದು,
0: ಎಲ್ಲಾ ನೀರು ನಮ್ಮ ಆಫೀಸ್ ಒಂದು ಕ್ಯಾಂಪಸ್ ನಲ್ಲಿ ಇಂಗ್ಬೇಕು, ಭೂಮಿಯ ಒಂದು ಅಂತರ್ಜಲ ವೃದ್ಧಿ ಆಗ್ಬೇಕು, ನಮ್ಗೆ ಕುಡಿಯಕ್ಕೆ ನೀರ್ ಬೇಕು, ಮೊದಲನೇದಾಗಿ
1: ಗಿಡಗಳಿದೆ, ಬೇರೆ ಬೇರೆ ಉದ್ದೇಶಕ್ಕೆ ನಾವು ನೀರನ್ನ ಬಳಸ್ತೀವಿ. ಆತರ ಒಂದು ಯೋಚನೆ ಕೂಡ ಮಾಡ್ಕೊಳ್ಬಹುದು. ಯಾರ್ಯಾರಿಗೆಲ್ಲ ಸಾಧ್ಯತೆಗಳಿದೆ, ಜಾಗ ಇರೋರೆಲ್ಲ ಒಂದಷ್ಟು ಇಂಗು ಗುಂಡಿಗಳನ್ನ ಮಾಡ್ಕೊಳ್ಬಹುದು. ಮತ್ತೆ ಈಗ ಮಳೆ ನೀರು ಬಂದಿದ್ದು ವೇಸ್ಟ್ ಆಗಿ ಹರಿದು ಹೋಗುತ್ತೆ ಚರಂಡಿಗಳಲ್ಲಿ, ಬಿದ್ದಂತ ಮಳೆ ನೀರನ್ನ ಸಂಗ್ರಹ ಮಾಡ್ಕೊಂಡು ಅದು ಸಂಪಲ್ಲೋ ಟ್ಯಾಂಕ್ ಅಲ್ಲೋ ಇಲ್ಲ ಒಂದ್ ಕಡೆ ಹಾಕಿಟ್ಕೊಂಡ್ರೆ, ಮಳೆ ನೀರು ಅನ್ನೋದು ತುಂಬಾ ಪವಿತ್ರವಾದದ್ದು, ಅದಕ್ಕೇನೋ ಒಂದು ನೈಸರ್ಗಿಕವಾಗಿ ಬರುತ್ತೆ, ಯಾವುದೇ ಕಲ್ಮಶ ಇರೋದಿಲ್ಲ ಅಂತ ಹೇಳೋದ್ರಿಂದ ಅದನ್ನು ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳುವಂಥದ್ದನ್ನ ಈ ಮಳೆಗಾಲದಲ್ಲಿ ಮಾಡಬಹುದು.
0: ಇನ್ನ ಬೆಳೆ ಹಂತದಲ್ಲಿ ಸಂದಿಗ್ಧ ಪರಿಸ್ಥಿತಿ ಉಂಟಾಯಿತು, ಬೆಳೆ ಒಣಗ್ತಾ ಇದೆ, ಬೆಳೆ ಏನು ಫೇಲ್ಯೂರ್ ಆಗ್ತಾ ಇದೆ, ಸಿಗೋದೇ ಇಲ್ಲ, ಮುಂದೆ ಬರ ಒಂದು ಸೂಚನೆ ಇದೆ, ಬೆಳೆಯನ್ನ ಸ್ವಲ್ಪ ಮಟ್ಟಿಗೆ ಕಾಪಾಡಬೇಕನ್ನೋದಾದ್ರೆ ತಾತ್ಕಾಲಿಕವಾಗಿ ಅದಕ್ಕೆ ಯೂರಿಯಾ ಅಥವಾ ಇತರೆ ಒಂದು ರಾಸಾಯನಿಕಗಳನ್ನ, ಕೆಲವೊಂದು ಪೋಷಕಾಂಶಗಳನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿ ಬೆಳೆ ಮೇಲೆ ನಾವು ಸಿಂಪರಣೆ ಮಾಡಿದ್ರೆ ಅದು ಬರ ನಿರೋಧಕ ಶಕ್ತಿ ಅಂತ ನಾವೇನ ಕರಿತೀವಿ, ಅದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡುತ್ತೆ. ಏನು ಇವತ್ತು ನಾಳೆ ಒಣಗೋಗುವಂತದ್ದು ಸುಮಾರು ಒಂದು 10 ದಿನ 15 ದಿನ ನಂತರ ಒಣಗುವಂತಹ ಚಾನ್ಸಸ್ ಇರುತ್ತೆ.
1: ಅದ್ರ ಮಧ್ಯದಲ್ಲಿ ಮಳೆ ಬಂದ್ರೆ
0: ಬಚಾವ್ ಆಗುತ್ತೆ. ಆತರ ಒಂದು ಟೆಕ್ನಿಕ್ಸ್ ನ ಒಂದು ತಾಂತ್ರಿಕತೆಗಳನ್ನು ಕೂಡ ಬಳಸ್ಕೋಬಹುದು. ಸುಮಾರು ರೈತರಿಗೆ ವಿಷಯಗಳೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದ್ರೂ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ನ ಭೇಟಿಯಾಗಿ ಅಥವಾ ಮಾಧ್ಯಮಗಳಲ್ಲಿ ಕೂಡ ಈ ತರ ಎಲ್ಲ ಒಂದು ಮಾಹಿತಿ ನೀಡ್ತಾ ಇರ್ತಾರೆ. ಬರ ಬಂದಾಗ ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಬೆಳೆಯನ್ನ ಅಂತ, ಅವುಗಳನ್ನೆಲ್ಲ ಬಳಸ್ಕೊಂಡು ಆ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಬೆಳೆಯನ್ನು ಕೂಡ ಅವರು ಬರದಿಂದ ಬಚಾವ್ ಮಾಡಬಹುದು.
1: ಗ್ಯಾರಂಟಿಯಾಗಿ ಬರ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಇರೋದ್ರಲ್ಲಿ ಏನ್ ಮಳೆ ಬರುತ್ತೆ ಕಾಲ ಕಾಲಕ್ಕೆ ಅದನ್ನ ಸಂಗ್ರಹ ಮಾಡಿಕೊಂಡು ಅಥವಾ ಭೂಮಿ ಒಳಗಡೆ ಆಗಿರಬಹುದು ಅಥವಾ ಬೇರೆ ತರದಲ್ಲಿರಬಹುದು, ನೀರನ್ನ ಬಳಸ್ಕೊಂಡು ಸಾಧ್ಯವಾದಷ್ಟು ಕಡಿಮೆ ನೀರು ತಗೊಳ್ಳುವಂತಹ ಬೆಳೆಗಳನ್ನ ಬೆಳ್ಕೊಳ್ತಾ ಹೋಗ್ಬೇಕು. ಹೆಚ್ಚು ಮಳೆ ಬಂದ್ರೆ ಅದನ್ನ ಕೂಡಿಟ್ಕೊಳ್ಳುವಂತ ಒಂದು ಪ್ರಯತ್ನ ಕೂಡ ನಾವು ಮಾಡಬೇಕಾಗತ್ತೆ.
0: ಒಂದು ವಿಷಯ ನಾವು ಹೇಳೋದಾದ್ರೆ, ಈ ವಾತಾವರಣದ ಒಂದು ವೈಪರೀತ್ಯಗಳಿಂದ ನೀವು ಹೇಳದಾಗೆ ಸರಿಯಾದ ಸಮಯಕ್ಕೆ ಮಳೆ ಬರದೇ ಇರಬಹುದು. ಬೇಸಿಗೆನಲ್ಲಿ ವಿಪರೀತ ಮಳೆ ಬರೋದು ಅಥವಾ ಮಳೆಗಾಲದಲ್ಲಿ ವಿಪರೀತ ಬಿಸಿಲಿರೋದು, ಯಾವುದು ಮಳೆಗಾಲ ಯಾವುದು ಬೇಸಿಗೆ ಯಾವುದು ಚಳಿ ಅನ್ನೋದು ಯಾವುದು ಅನ್ನೋದೇ ಒಂಥರ ಕನ್ಫ್ಯೂಷನ್ ಆಗ್ಬಿಟ್ಟಿದೆ.
1: ಕಾಲ ಬದಲಾಗ್ತಾ ಇದೆ ಅಂತಾರಲ್ಲ,
0: ಯಾವಾಗ ಏನ್ ಬೇಕಿದ್ರು ಬರಬಹುದು ಬರದೇನು ಇರಬಹುದು.
1: ಅದೇ ಹೌದು.
0: ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬಹುದು ಮಳೆ ಅಂತ ಬರ್ತದೆ. ಆಕಾಶದಲ್ಲಿ ಸಾಕಷ್ಟು ತೇವಾಂಶ ಹೋಗಿ ಸೇರ್ಕೊಂಡಿದೆ, ಗಾಳಿ ರೂಪದಲ್ಲಿದೆ, ಆವಿ ರೂಪದಲ್ಲಿದೆ, ನೀರಿನ ರೂಪಕ್ಕೆ ದ್ರವ ರೂಪಕ್ಕೆ ಬಂದು ಮಳೆಯಾಗಿ ಭೂಮಿಗೆ ಬಂದೇ ಬರುತ್ತೆ.
1: ಸದ್ಯ ಅಷ್ಟು ಆಶಾವಾದ ಹೇಳಿದಿರಲ್ಲ, ಖುಷಿ ಆಯ್ತು. ಈಗ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ಪತ್ರಗಳ ಕಡೆ ನೋಡೋದಾದ್ರೆ, ನಮ್ಗೆ ಚಿತ್ರದುರ್ಗ ಮಠ ಸಿರಿಗೆರೆಯಿಂದ ಪತ್ರ ಬರೆದಿದ್ದಾರೆ.
0: ಯಾರು?
1: ಜಾನಕಿ, ನಿರಂಜನ್, ಸಹನಾಚಾರ್, ಮಾಲ್ತೇಶ್, ಸಿದ್ಲಿಂಗ್ ಮೂರ್ತಿ, ಗಾಯತ್ರಿ, ಸಾವಿತ್ರಿ, ಸುಮಿತ್ರ. ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ರಾತ್ರಿ ಪ್ರೇಮ ಪದನಿಸದಲ್ಲಿ ಹೆಚ್ಚು ಮಾತು ಬೇಡ, ದೂರವಾಣಿ ಕರೆನೂ ಬೇಡ ಅನ್ಸುತ್ತೆ, ಸಾಧ್ಯವಾದಷ್ಟು ಮಧುರವಾದ ಪ್ರೀತಿ ಪ್ರೇಮ ಪ್ರಣಯದ ಹಾಡುಗಳನ್ನ ಪ್ರಸಾರ ಮಾಡಿ, ಇದ್ರ ಜೊತೆಗೆ ಒಂದ್ 2-3 ಸಾಲು ಪ್ರೀತಿ ಪ್ರೇಮದ ಬಗ್ಗೆ ಇದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಅಂತ ಹೇಳ್ತಾರೆ.
0: ಪ್ರೇಮ ಪದನಿಸ ಈ ಒಂದು ಶಂಕಲ್ಲಿ, ಈ ಒಂದು ಸಮಯದಲ್ಲಿ ಒಂದು ಪ್ರೀತಿಪೂರ್ವಕ ಹಾಡುಗಳನ್ನು ಕೇಳೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಸುಖವಾದ ನಿದ್ದೆ ಮಾಡೋದಕ್ಕೆ ಈ ಒಂದು ಶಂಕ ನಾವು ಮೀಸಲಿಟ್ಟಿದ್ದೀವಿ. ನಮ್ಮ ಉದ್ಘೋಷಕರಿಗೆ ಎಲ್ರಿಗೂ ಈ ವಿಷಯವನ್ನು ತಿಳಿಸೋಣ. ಆದಷ್ಟು ಕೂಡ ಮಾತು ಕಡಿಮೆ ಮಾಡಿ ತಂಪಾದ ಇಂಪಾದ ಮಧುರವಾದಂತಹ ಒಂದು ಪ್ರೇಮ ಗೀತೆಗಳನ್ನ
1: ಪ್ರಸಾರ ಮಾಡಿ ಅಂತ ಹೇಳೋದು. ಬೆಳಗಿನಿಂದ ದುಡಿದು ದಣದಂತ ದೇಹಕ್ಕೆ ಇನ್ನೇನು ಮಲ್ಕೊಳ್ಳುವಂತ ನಿದ್ದೆ ಹತ್ತುವಂತ ಟೈಮಲ್ಲಿ ಕಡಿಮೆ ಮಾತುಗಳ ಜೊತೆಗೆ ಮಧುರವಾದ ಇಂಪಾದ ಪ್ರೀತಿ ಪ್ರೇಮ ಪ್ರಣಯದ ಹಾಡುಗಳನ್ನ ಕೇಳಿಸಿ ಒಂದ್ ರೀತಿ ಅವ್ರನ್ನ ಲಾಲಿ ಹಾಡಿ ಮಲಗಿಸ್ದಂಗೆ.
0: ಅಲ್ಲ, ಅದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿದೆ.
1: ಇಷ್ಟು ವಿಚಾರಗಳನ್ನ ನಾವೀಗ ತಿಳ್ಕೊಂಡಿದೀವಲ್ವಾ, ಈಗ ಒಂದು ಹಾಡನ್ನ ಕೇಳ್ಬಿಡೋಣವಾ.

0: ಸೋಣ. ಸ್ಪಂದನಾ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೀಬೇಕಾದ್ರೆ ವಿಳಾಸ ಹೀಗಿದೆ ಕೇಳುಗ್ರೆ. ನಿಲಯದ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ಸ್ಪಂದನ ವಿಭಾಗ ರಾಜಭವನ ರಸ್ತೆ ಬೆಂಗಳೂರು 560001. ಆಯಿತು ಕೇಳುಗ್ರೆ, ಇದು ಇವತ್ತಿನ ಸ್ಪಂದನ ಕಾರ್ಯಕ್ರಮ. ನಾನು ಕೆವಿ ಕೃಷ್ಣಪ್ಪ.
1: ನಾನು ಚಂದು ಬಾನುಲಿ ಬಂಧು.
0: ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.
1: ನಮಸ್ಕಾರ. ಸ್ಪಂದನ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದ್ರಿ. ಕಾರ್ಯಕ್ರಮ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಮತ್ತು ಚಂದು ಬಾನುಲಿ ಬಂಧು. ಇನ್ನು ಮುಂದೆ ಸರಿಯಾಗಿ 2:30 ಗಂಟೆಗೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸಂಜೆ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026ರ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟಪತಿಗಳು 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೆಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಟೌನ್ಶಿಪ್ ವಿಚಾರ ಕುರಿತಂತೆ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಸಲಹೆ ನೀಡಲಿ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ವಿಧಾನಸೌಧಕ್ಕೆ ಚರ್ಚೆಗೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಚರ್ಚೆಗೆ ಆಗಮಿಸಿದರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಎಲ್ಲ ಸಚಿವರು ಸೂಕ್ತ ಉತ್ತರ ನೀಡುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ರೈತರನ್ನು ಒಕ್ಕಲೆಬ್ಬಿಸುವ ಪ್ರಶ್ನೆಯೇ ಇಲ್ಲ ಎಂದ ಅವರು, ರೈತರ ಮನವೊಲಿಸುವುದಾಗಿ ತಿಳಿಸಿದ್ದಾರೆ. ಕೆಲವು ರೈತರು ಈಗಾಗಲೇ ಜಮೀನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ರಾಜಕೀಯ ಮಾಡುವುದರ ಮೂಲಕ ಯೋಜನೆಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳಿವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಹಾಗೂ ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲವಾಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ಹಾಗೂ ಆಂತರಿಕ ಕಚ್ಚಾಟದಿಂದ ಸಚಿವ ಸಂಪುಟ ವಿಸ್ತರಣೆಯನ್ನು ವಿಳಂಬ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ

0: ಬಿಡದಿ ಟೌನ್ಶಿಪ್ ವಿಚಾರ ರೈತರ ಸಮಸ್ಯೆಯಾಗಿದ್ದು ರೈತರೊಂದಿಗೆ ಚರ್ಚೆಯಾದರೆ ಮಾತ್ರ ಅದು ನಿಜವಾದ ಚರ್ಚೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ರಾಜ್ಯದ ಜನತೆ ಎಸ್ಐಆರ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
1: ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ನಾವು ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ
0: ಕೇಳಿಕೊಳ್ಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ಲಿಂಗೈಕ್ಯರಾದ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮುಡಿ ನಿರ್ವಾಣ ಸ್ವಾಮೀಜಿಗಳ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿ ಬಾರಿಯೂ ತಮಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದ ಸ್ವಾಮೀಜಿ, ರಾಜ್ಯವನ್ನು ಆಳುವ ಯೋಗವಿದೆ ಎಂದು ಹೇಳಿದ್ದರು. ಸ್ವಾಮೀಜಿ ನಿಧನದಿಂದ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟೀಯ ಅಧ್ಯಕ್ಷ ಈಶ್ವರ ಖಂಡ್ರೆ ಅವರು ಶ್ರದ್ದಾಂಜಲಿ ಸಲ್ಲಿಸಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಇಂದು ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಹಾಗೂ ಪ್ರಗತಿಪರ ಯೋಜನೆಗಳ ಮೇಳ ಆಯೋಜಿಸಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೊಳ್ಳೆಗಳಿಂದಾಗಿ ಮಲೇರಿಯಾ, ಡೆಂಗಿ ಜ್ವರ, ಚಿಕುನ್ಗುನ್ಯಾ, ಮೆದುಳು ಜ್ವರ ಹಾಗೂ ಫೈಲೇರಿಯಾದಂತಹ ಕಾಯಿಲೆಗಳು ಹರಡುವುದರಿಂದ ಜಿಲ್ಲೆಯಲ್ಲಿ ಸಾರ್ವಜನಿಕರು ಶುಚಿತ್ವ ಕಾಪಾಡುವ ಜೊತೆಗೆ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ತಡೆಗಟ್ಟಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವುದರಿಂದ ಮನೆಯ ಸುತ್ತಮುತ್ತ ಗುಂಡಿಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಗ್ರಾಮಗಳಲ್ಲಿ ಕೆರೆಕಟ್ಟೆ, ಬಾವಿ, ಕೃಷಿ ಹೊಂಡ, ನಿಂತ ನೀರಿನ ಗುಂಡಿಗಳಿಗೆ ಲಾರ್ವಾ ಹಾರಿ ಮೀನುಗಳನ್ನು ಬಿಡುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಮನೆಗಳಲ್ಲಿ ಮಲಗುವಾಗ ತಪ್ಪದೆ ಸೊಳ್ಳೆ ಪರದೆಗಳನ್ನು ಉಪಯೋಗಿಸಬೇಕು. ಸಾರ್ವಜನಿಕರು ಪದೇ ಪದೇ ಚಳಿ, ಜ್ವರ, ಮೈಕೈ ನೋವು, ತಲೆನೋವು, ವಾಂತಿ, ನಿಶಕ್ತಿ ಕಂಡುಬಂದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ. ದೇಶದ ಸರ್ವತೋಮುಖ ಪ್ರಗತಿಯಲ್ಲಿ ಪ್ರತಿಯೊಬ್ಬ ತೆರಿಗೆದಾರರ ಪಾತ್ರವೂ ಅತ್ಯಂತ ಪ್ರಮುಖವಾಗಿದೆ ಎಂದು ಹೆಚ್ಚುವರಿ ಆದಾಯ ತೆರಿಗೆ ಅಧಿಕಾರಿ ರಾಮನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಇಂದು ಆದಾಯ ತೆರಿಗೆ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸುಲಭ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ತೆರಿಗೆ ಸುಧಾರಣೆಗೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ಎಂದು ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಬಲಪಡಿಸಲು ಮತ್ತು 2047ರ ವೇಳೆಗೆ ಅಮೃತ ಕಾಲದ ಗುರಿಯನ್ನು ತಲುಪಲು ಈ ತೆರಿಗೆ ವ್ಯವಸ್ಥೆಯೂ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಉಲ್ಬಣಗೊಳ್ಳುವ ಹಿನ್ನೆಲೆಯಲ್ಲಿ ಗಣೇಕಲ್ ಜಲಾಶಯದಿಂದ ರಾಂಪುರ ಕೆರೆಗೆ ನೀರು ತುಂಬಿಸುವ ಕೆಲಸ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶಿವರಾಜ ಪಾಟೀಲ್ ತಿಳಿಸಿದ್ದಾರೆ. ಮಳೆ ಆಗದೇ ಇರುವ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ್ದು ಕಾಲುವೆಗೆ ನೀರು ಬಿಟ್ಟಾಗ ಬೆಳೆಗೆ ಹರಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜೊತೆಗೆ ಸಭೆ ನಡೆಸಿ ಜಲಾಶಯದಿಂದ ರಾಂಪುರವರೆಗೆ ಪಾಲಿಕೆ ಸಿಬ್ಬಂದಿ ಪೊಲೀಸ್ ಬಂದೋಬಸ್ತ್ ಮೂಲಕ ಕೆರೆ ತುಂಬಿಸಿ ಎಂದು ಪಾಲಿಕೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮ ಪ್ರಶಸ್ತಿ ಪ್ರದಾನ, ರಾಜ್ಯದ ಐವರಿಗೆ ಗೌರವ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ರಾಜಕೀಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆರೋಪ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸಲು ಸರ್ಕಾರದಿಂದ ನಮ್ಮ ಗೈಡ್ ಆಪ್ ಹಾಗೂ ವೆಬ್ಸೈಟ್ ಬಿಡುಗಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರನ್ನು ಕ್ಷಮಿಸಲು ಸಾಧ್ಯವಿಲ್ಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಮತ್ತು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಜನತೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಗಂಟೆಗೆ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: 2:40 ಸಮಯವಾಗಿದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಚಿತ್ರತಾನ ಕಾರ್ಯಕ್ರಮ. ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಹಾಡುಗಳನ್ನು ಕೇಳೋಣ. ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಇದರ ಕಥೆಯ ವಸ್ತು ಉತ್ತರ ಕರ್ನಾಟಕದ ಒಂದು ಗಾಯಕರಾದಂಥ ಹಾನಗಲ್ ತಾಲೂಕಿನ ಶ್ರೀ ಪಂಚಾಕ್ಷರಿ ಗವಾಯಿಗಳ ಜೀವನವನ್ನು ಆಧರಿಸಿದಂತಹ ಸಿನಿಮಾ ಇದು. ಸಾಕಷ್ಟು ಜನ ಅಂಧರಿಗೆ, ಬಡವರಿಗೆ, ಅಗತ್ಯವುಳ್ಳವರಿಗೆ ಇವರು ಉಚಿತವಾಗಿ ಸಂಗೀತ ಮತ್ತು ಅವರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕೂಡ ಆಶ್ರಯವನ್ನು ಕೊಟ್ಟು ಅವರ ಬದುಕಿಗೆ ಬೆಳಕಾದಂಥ ಮಹಾತ್ಮರು. ಅವರನ್ನು ಉದ್ದೇಶಿಸಿದ ಸಿನಿಮಾ ಇದು. ಪಂಚಾಕ್ಷರ ಗವಾಯಿ, ಗಾನಯೋಗಿ ಪಂಚಾಕ್ಷರ ಗವಾಯಿಗಳ ಕಥೆಯನ್ನು ಆಧರಿಸಿದ್ದು. ಇದರಲ್ಲಿ ಚಿಂದೋಡಿ ಬಂಗಾರೇಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು. ರಂಗಭೂಮಿಯ ದಿಗ್ಗಜರಾದಂಥ ಚಿಂದೋಡಿ ಲೀಲಾ ಅವರು ಸಿನಿಮಾ ನಿರ್ಮಾಣ ಮಾಡಿದರು. ಮುಖ್ಯ ಪಾತ್ರದಲ್ಲಿ ಲೋಕೇಶ್ ಅವರ, ಆಮೇಲೆ ಗಿರೀಶ್ ಕಾರ್ನಾಡ್, ಕಲ್ಯಾಣ್ ಕುಮಾರ್, ವಿಜಯ್ ರಾಘವೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಅಭಿನಯವನ್ನು ನೀಡಿದರು. ನಾದಬ್ರಹ್ಮ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದ ಹಾಗೆ ಸಾಕಷ್ಟು ಕಲಾವಿದರು ಈ ಸಿನಿಮಾದ ಹಾಡುಗಳನ್ನು ಹಾಡಿದ್ದಾರೆ. ಚಿತ್ರ ಅವರ ಧ್ವನಿಯಲ್ಲಿ ನೀಡು ಶಿವ, ನೆಡದಿರು ಶಿವ ಅನ್ನುವ ಹಾಡು, ನೋಡಲಾಗದೆ ಎನ್ನುವಂಥ ಹಾಡು, ಗಾನ ವಿದ್ಯಾ ಬಡಿ, ಮಣ್ಣಿಂದ ಕಾಯ ಚಿತ್ರ ಅವರ ಧ್ವನಿಯಲ್ಲಿ, ನಾನ ಎಂಬುದು ನಾನಲ್ಲ, ಪರಮಾರ್ಥ ತತ್ವ ಅನ್ನುವಂತಹ ಹಾಡುಗಳು, ಇದು ಸರ್ಪಭೂಷಣ ಶಿವಯೋಗಿಗಳ ರಚನೆಯಾಗಿದೆ. ಹೀಗೆ ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಹಂಸಲೇಖ ಅವರು. ಕೇಳೋಣ ನಾವೀಗ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಹಾಡುಗಳು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

0: ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದಲ್ಲಿ ಪುರಂದರದಾಸರು, ಶಿಶುನಾಳ ಶರೀಫರು, ಸರ್ಪಗುಣ ನಿಜಗುಣ ಶಿವಯೋಗಿಗಳು ಹಾಗೂ ಸರ್ಪಭೂಷಣ ಶಿವಯೋಗಿಗಳ ರಚನೆಗಳನ್ನು ಆಲಿಸಿದ್ರಿ. ಹಾಡುಗಳಿಗೆ ದನಿಯಾಗಿದ್ರು ಚಿತ್ರ, ಮನು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸೌಮ್ಯ, ಕೆಜೆ ಯೇಸುದಾಸ್. ಚಿತ್ರತಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಕೇಳಿ ಸಾಕಷ್ಟು ಜನರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ವಿಭಕ್ತಿ ಪರ ಸಿನಿಮಾದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ, ಸಂಗೀತಮಯ, ಎಷ್ಟು ಸಲ ಕೇಳಿದ್ರು ಕೂಡ ಸಂತೋಷನೇ. ನಮ್ಮೂರಿಗೆ ಕೇವಲ 90 ಕಿಲೋಮೀಟರ್ ದೂರದಲ್ಲಿದೆ ಗದಗಕ್ಕೆ. ಸಾಕಷ್ಟು ಸಲ ಹೋಗಿ ಬಂದಿದ್ದೇನೆ, ಅಲ್ಲಿ ಪ್ರಸಾದ ತಗೊಂಡಿದ್ದೇನೆ. ಮಹಾನ್ ಸಂಗೀತ ತಪಸ್ವಿಗಳಿಗೆ ಕೋಟಿ ಕೋಟಿ ನಮನಗಳು ಅಂತ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ನರೇಂದ್ರ ಬಾಬು ನಾಗರಬಾವಿಯಿಂದ, ನಮಸ್ತೆ ವಿವಿಧ ಭಾರತಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಾಡು ತುಂಬಾ ಚೆನ್ನಾಗಿತ್ತು, ತುಂಬ ನೆನಪಾಗ್ತಾರೆ ಎಸ್ ಪಿ ಬಿ ಅವರು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಆಮೇಲೆ ನಾಗರಾಜ್ ಶರ್ಮಾ ಅವರು ಸ್ಪಂದನಾ ಕಾರ್ಯಕ್ರಮ ಕೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿದೆ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ವಿವಿಧ ಭಾರತಿ 102.9 FM ನಿಮ್ಮ ನೆಚ್ಚಿನ ಸಂಗಾತಿ ಇದು. ಈಗ ಸಮಯ 3:02 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುತ್ತೆ. ಆಮೇಲೆ 4:00 to 5:00 ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಾನು ಚಂದು ಬಾನುಲಿ ಬಂಧು.
1: ಹಾಂ, ತೋ ಅಬ್ ಆಜ ಹಮಾರೇ ಸಾಮನೆ ಬೈಠಿ ಹೇ ಮಂಜರಿ ಜೀ. ತೋ ಮಂಜರಿ ಜೀ, ಆಪ್ಕೋ ಮೇರಾ ನಮಸ್ಕಾರ, ಔರ್ ಸಭಿ ಸಖಿಯೋ ಕೋ, ಸಭಿ ಸಖಾವೋ ಕೋ ಆರತಿ ಶ್ರೀವಾಸ್ತವ ಕಾ ನಮಸ್ಕಾರ.
2: ಆರತಿ ತುಮೇ ಔರ್ ಸುನ್ನೆ ವಾಲಿ ಸಭಿ ಸಖಿಯೋ ಔರ್ ಸಗಾ ಭಾಯಿಯೋ ಕೋ ಮಂಜರಿ ವರ್ಮಾ ಕಾ ಪ್ಯಾರ ಭರಾ ನಮಸ್ಕಾರ. ಔರ್ ಆಜ ಹಮಾರೇ ಸಾಥ್ ಆರತಿ ಹೈ ತೋ ಬಡಾ ಅಚ್ಛಾ ಲಗ ರಹಾ ಹೈ. ಔರ್ ದೇಖೋ ಬಹುತ್ ಸಾರಿ ಬಾತೇ ಭೀ ಹೈ. ತೋ ಹಮಾರಿ ಜೋ ಆಜ್ ಕೇ ವಿಷಯ ಹೈ ವೋ ಪಹಲೇ ಬತಾ ದೇತೇ ಹೈ ಆರತಿ ಕಿ ಹಲ್ಕಿ ಫುಲ್ಕಿ ಬಾತೇ. ಘರ್ ಮೇ ಆಂಗನ್ ಕ್ಯೋ ಥಾ ಜ಼ರೂರಿ.
1: ಬಿಲ್ಕುಲ್, ಆಜ್ ಹಮ ಘರ್ ಆಂಗನ್ ಕೋ ಲೇಕರ್ ಆಯೇ
2: ಜಿ. ಔರ್ ಸಖಿ ಸಹೇಲಿ ಕಿ ಆಂಗನ್ ಮೇ ಲೇಕರ್ ಕ್ಯಾ ಹೈ. ತೋ ಸಬ್ ಲೋಗ್ ಹಮಾರೇ ಸಾಥಿ ಲೋಗ್ ಸಖಿಯಾ ಲೋಗ್ ಜುಟ್ ಗಯೇ ಹೈ. ತೋ ಅಗ್ಲಾ ವಿಷಯ ಕ್ಯಾ ಹೈ ಆರತಿ?
1: ಬಿಲ್ಕುಲ್, ಅಗ್ಲಾ ವಿಷಯ ಹೈ ಹಮಾರಾ ಸಖಿ ವಿಶೇಷ ಕೇ ಅಂತರ್ಗತ ಹಮ ಲೇಕರ್ ಆಯೇ ಹೈ ಆಜ್ ಅಶ್ವಿನಿ ಅಶೋಕನ್ ಜೀ ಕೋ, ಜೋ ಕಿ ಸಹ ಸಂಸ್ಥಾಪಕ ಹೈ ಮ್ಯಾಡ್ ಸ್ಟ್ರೀಟ್ ಡೆನ್ ಕಿ. ಔರ್ ಸಾಥ್ ಹಿ ಹಮ ಬಾತ್ ಕರೆಂಗೇ ಮುಹಾವರೋ ಕಿ ದುನಿಯಾ ಮೇ ಕ್ಯಾ ಹೋತಾ ಹೈ ವೋ ಜೋ ಬಹುತ್ ಜ್ಯಾದಾ ಗಲತ್ ಕಾಮ್ ಹೋತಾ ಹೈ ವೋ ಹೈ ಆಗ್ ಮೇ ಘೀ ಡಾಲ್ನಾ.
2: ಘೀ ಡಾಲ್ನಾ ತೋ ಇಸ್ ಪರ್ ಸಬ್ ಲೋಗ್ ಅಪ್ನೇ ಅಪ್ನೇ ವಿಚಾರ ಡಾಲೇ ಔರ್ ಕ್ಯಾಸಾ ಅನುಭವ ರಹಾ ಹೈ ಉಸ್ಕೆ ಬಾರೇ ಮೇ ಬತಾಯೇ.
1: ಔರ್ ಇಸ್ ಮುಹಾವರೆ ಕಾ ಉನ್ಕೆ ಲಿಯೆ ಕ್ಯಾ ಅರ್ಥ ಹೈ ವೋ ಬತಾಯೇ ಹಮೇ. ಔರ್ ಸಾಥ್ ಹಿ ಆಂಗನ್ ಕಿ ವಿಷಯ ಮೇ ಬತಾಯೇ ಉನ್ಕಾ ಆಂಗನ್ ಘರ್ ಕಾ ಕ್ಯಾಸಾ ಥಾ,
2: ಕ್ಯಾಸಾ ಥಾ,
1: ಕ್ಯಾಸೆ ಖೇಲ್ತೆ ಥೇ ವೋ ಅಪ್ನೇ ಆಂಗನ್ ಮೇ.
2: ಔರ್ ವರಿಷ್ಠ ನಾಗರಿಕೋ ಕೆ ಲಿಯೆ ಜರೂರಿ ಅಪ್ಲಿಕೇಶನ್ಸ್ ಇಸ್ಕೆ ಬಾರೇ ಮೇ ಭಿ ಹಮ್ ಲೋಗ್ ಬಾತ್ ಕರೆಂಗೇ. ಯಾನಿ ಬಡೇ ಪ್ಯಾರೇ ಸೇ ವಿಷಯ ಹೈ ಆರತಿ ಲೇಕರ್ ಆಯಿ ಹೋ ತುಮ್. ತೋ ಹಮ್ ಲೋಗ್ ಇನ್ ಪರ್ ಬಾತ್ ತೋ ಕರೆಂಗೇ ಲೇಕಿನ್ ಉಸ್ಸೆ ಪಹಲೇ ಗೀತ್ ಸುನ್ ಲೇತೇ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ 102.9 FM. ನಿಮ್ಮೆಲ್ಲರಿಗೂ ಪರಿಮಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪರಿಮಳ ಕಾರ್ಯಕ್ರಮದ ಆರಂಭದಲ್ಲಿ ಎರಡು ಚಂದದ ಚಿತ್ರಗೀತೆಗಳನ್ನ ಕೇಳ್ಕೊಂಡು ಬರೋಣ. ರಾಬರ್ಟ್ ಚಿತ್ರದ ಹಾಡು ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ, ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ. ಅದೇ ಥರ ಇನ್ನೊಂದು ಹಾಡು shrikrishna@gmail.com ಚಿತ್ರದ ಗೀತೆ, ಸಂಜಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿ, ಕವಿರಾಜ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. ಈ ಎರಡು ಹಾಡುಗಳನ್ನು ಕೇಳ್ಕೊಂಡು ಬನ್ನಿ, ಪರಿಮಳ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ.

ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

4:11 ಸಮಯ. ಟ್ಯೂನ್ ಮಾಡಿರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪರಿಮಳ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರ. ಪರಿಮಳ ಕಾರ್ಯಕ್ರಮದಲ್ಲಿ ಮುಂದೆ ನಾವು ಕೇಳ್ತೇವೆ, ಬದುಕು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ದೃಷ್ಟಿ, ಬದುಕಿನಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕಷ್ಟ ಸುಖ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಹಾಗೆ ಸಮರಸವೇ ಜೀವನ ಅಂದ್ರು ಕವಿಗಳು. ಬದುಕು ಅಂದ್ರೆ ಹೋರಾಟ, ಪ್ರತಿದಿನ ಪ್ರತಿ ಕ್ಷಣ ಬದುಕಿಗಾಗಿ ಹೋರಾಟ ನಡೀತಾನೆ ಇರುತ್ತೆ. ಬದುಕು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಹಿರಿಯರ ಮಾತುಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಮತ್ತೊಂದು ಚಂದದ ಹಾಡು ಕೂಡ ಇದೆ, ಅಮೃತವರ್ಷಿಣಿ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದಿರುವ ಈ ಹಾಡಿಗೆ ದೇವ ಅವರ ಸಂಗೀತ ಸಂಯೋಜನೆ ಇದೆ. ಕೇಳಿ, ಮನಸ್ಸಿ ಬದುಕು ನಿನಗಾಗಿ. ಈ ಹಾಡನ್ನು ಕೇಳಿದ ನಂತರ ಬದುಕು ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾತುಕತೆಯನ್ನು ನಾವು ಕೇಳೋಣ.

0: ಮುಕ್ತ ಮಾತುಕತೆಯ ವೇದಿಕೆ ಪರಿಮಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ಸಮಯ ಆಗಿದೆ 4:16:55. ಬದುಕು ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ದೃಷ್ಟಿ, ಒಬ್ಬೊಬ್ರದ್ದು ಒಂದೊಂದು ರೀತಿಯ ಕಷ್ಟ ಇಷ್ಟ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಸಮರಸವೇ ಜೀವನ. ಬದುಕು ಅಂದ್ರೆ ಹೋರಾಟ, ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಬದುಕಿಗಾಗಿ ಹೋರಾಟ. ಇಂತಹ ಬಹಳಷ್ಟು ಮಾತುಗಳನ್ನು ನಾವು ಕೇಳಿದ್ದೇವೆ ಈ ದಿನದ ಪರಿಮಳ ಕಾರ್ಯಕ್ರಮದಲ್ಲಿ. ಬದುಕಿನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ತತ್ವಜ್ಞಾನಿ, ಸಂಸ್ಕೃತ ವಿದ್ವಾಂಸರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಪ್ರವಚನಕಾರರು, ಹಾಗೆ ವೇದ ಉಪನಿಷತ್ತುಗಳನ್ನು ಆಳವಾಗಿ ಅಧ್ಯಯನ ಮಾಡಿರುವ ವಾಗ್ಮಿ ಬನ್ನಂಜೆ ಗೋವಿಂದಾಚಾರ್ಯರು ಬದುಕಿನ ಬಗ್ಗೆ ಹೇಳುವ ಮಾತುಗಳನ್ನು ನಾವೀಗ ಕೇಳೋಣ.
1: ಬದುಕು ಎಂದರೇನು? ಶಾಲೆಗೆ ಹೋಗುವ ಹುಡುಗರ ಹತ್ತಿರ ಕೇಳಿ. ಅವರು ಹೇಳಿಯಾರು, ಬೆನ್ನು ಬಗ್ಗಿಸುವ ಹೊರಲಾರದ ಪುಸ್ತಕಗಳ ಭಾರ, ಶಾಲೆಯಲ್ಲಿ ಅಧ್ಯಾಪಕರ ಇಷ್ಟಕ್ಕೆ, ಮನೆಯಲ್ಲಿ ತಂದೆ ತಾಯಂದರ ಇಷ್ಟಕ್ಕೆ ನಮ್ಮ ಇಷ್ಟವನ್ನು ಬಲಿಕೊಟ್ಟು ಅವರು ಬೆರಳು ತೋರಿದತ್ತ ಸಾಗುವುದು, ಹೆದರಿ ಓದುವುದು, ಓದಿ ಹೆದರುವುದು, ಅರ್ಥವಾಗದ ಪುಸ್ತಕಗಳನ್ನು ಉರುಹೊಡೆದು ಪಾಸಾಗುವುದು ಅಥವಾ ನಪಾಸಾಗುವುದು, ಬದುಕು ಎಂದರೆ ಇಷ್ಟೇ. ಮೀಸೆ ಚಿಗುರಿದ ಹುಡುಗರ ಹತ್ತಿರ ಕೇಳಿ. ಅವರು ಹೇಳಿಯಾರು, ಚಂದದ ಹುಡುಗಿಯನ್ನು ಮದುವೆಯಾಗುವುದು, ಹೆಗಲಿಗೆ ಹೆಗಲು ತಾಗಿಸಿ ಸುತ್ತಾಡುವುದು, ಇಂಚಿಂಚು ಸುಖವನ್ನು ಸೂರೆ ಮಾಡುವುದು, ಬದುಕು ಎಂದರೆ ಇಷ್ಟೇ. ಹುಡುಗಿಯರ ಹತ್ತಿರ ಕೇಳಿ. ಅವರು ಹೇಳಿಯಾರು, ಹೇಳಿದಂತೆ ಕೇಳುವ ಚಂದದ ಗಂಡ, ಕೈತುಂಬ ಹಣ, ಚಂದದ ಮನೆ, ಪುಟ್ಟ ಸಂಸಾರ, ಬದುಕು ಎಂದರೆ ಇಷ್ಟೇ. ಮದುವೆಯಾಗಿ ಪಳಗಿದವರನ್ನು ಕೇಳಿ. ಅವರು ಹೇಳಿಯಾರು, ಏನು ಬದುಕು, ಎಷ್ಟು ದುಡಿದು ತಂದರೂ ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ, ಒಟ್ಟಾರೆ ಸಾಯೋ ತನಕ ಬದುಕೋದು, ಬದುಕು ಎಂದರೆ ಇಷ್ಟೇ. ಮುದುಕರ ಹತ್ತಿರ ಕೇಳಿ. ಅವರು ಹೇಳಿಯಾರು, ಕಾಲ ಕೆಟ್ಟು ಹೋಯಿತು, ಹಿಂದೆ ಹೀಗಿರಲಿಲ್ಲ, ಹಿರಿಯರ ಮಾತು ಕಿರಿಯರಿಗೆ ಕಾಲ ಕಸ, ಹೆರವರಿಗೆ ಭಾರವಾಗಿ ಏಕೆ ಬದುಕಬೇಕು, ಭೂತಕಾಲದ ನೆನಪು ಬರಿಯ ಪಶ್ಚಾತ್ತಾಪದ ಬುತ್ತಿ, ಅವನು ಯಾವಾಗ ಕರೆದಾನು ಎಂದು ಕಾಯುತ್ತ ಕೂಡುವುದು, ಬದುಕು ಎಂದರೆ ಇಷ್ಟೇ. ದುಡಿಯುವವರನ್ನು ಕೇಳಿ. ಅವರು ಹೇಳಿಯಾರು, ಬೆಳಗಿನಿಂದ ಸಂಜೆಯ ತನಕ ದುಡಿಯೋದು, ನಮ್ಮ ಬೆವರಿಳಿಸಿ ಯಾರದೋ ಹೊಟ್ಟೆ ಬೆಳೆಸೋದು, ನಾವು ಅಂಬಲಿ ಕುಡಿದು ಸೋರೋ ಸೂರಿನಡಿ ಮಲಗೋದು, ಇನ್ನೊಬ್ಬರು ತಣ್ಣಗಾಗಿರಲು ನಾವು ನವೆಯೋದು ಮತ್ತೆ ಸವಿಯೋದು ಗಂಧದ ಕೊರಡಿನಂತೆ, ಬದುಕು ಎಂದರೆ ಇಷ್ಟೇ. ಪೇಟೆಯ

ಕಾಲರುಗಳನ್ನು ಕೇಳಿ. ಅವರು ಹೇಳಿಯಾರು, ಆಫೀಸಿಗೆ ಹೊರಡುವ ಹೊತ್ತಾದರೂ ತಿಂಡಿ ಆಗಿಲ್ಲ ಎಂದು ಹೆಂಡತಿಯ ಮೇಲೆ ರೇಗುವುದು, ಮತ್ತೆ ಬಸ್ಸಿಗಾಗಿ ಓಡುವುದು, ಹಿಂದಿನವರ ಒತ್ತಡದಿಂದ ಬಸ್ಸಿನ ಮೇಲೇರಿ ಒಂಟಿ ಕಾಲಲ್ಲಿ ನಿಲ್ಲುವುದು, ಮತ್ತು ಸಂಜೆಯ ಹೊತ್ತು ಜೋಲು ಮೊರೆ ಹಾಕಿಕೊಂಡು ಮನೆಗೆ ಮರಳುವುದು, ಆಫೀಸಿನಲ್ಲಿ ಮೇಲಧಿಕಾರಿಗಳ ಮರ್ಜಿಗೆ ಗೋಣಾಡಿಸುವುದು, ಮನೆಯಲ್ಲಿ ಹೆಂಡತಿ ಮಕ್ಕಳ ಮರ್ಜಿಗೆ ಬದುಕು ಎಂದರೆ ಇಷ್ಟೇ. ಶ್ರೀಮಂತರ ಬಳಿ ಕೇಳಿ. ಅವರು ಹೇಳಿಯಾರು, ಒಂದು ಉದ್ದಿಮೆಗಾಗಿ ಏನೆಂಥ ಒದ್ದಾಟ, ಲೈಸೆನ್ಸಿಗಾಗಿ ಪರದಾಟ, ಕಂದಾಯ ಇಲಾಖೆಯ ಕಾಟ, ಸಾಕಪ್ಪ ಎನ್ನುವಂತಾಗಿದೆ. ಎಷ್ಟು ಗಳಿಸಿದರೇನು, ನಿದ್ರೆಯಲ್ಲೂ ನೆಮ್ಮದಿಯಿಲ್ಲ, ಬದುಕು ಎಂದರೆ ಇಷ್ಟೇ. ಶ್ರೀಮಂತರ ಅಭಿಜಾತ ಮಕ್ಕಳ ಬಳಿ ಕೇಳಿ. ಅವರು ಹೇಳಿಯಾರು, ಸಿಕ್ಕಿದ ಸುಖವನ್ನು ಮುಕ್ಕಬೇಕು, ಸುಖದ ಕೋಟೆಗೆ ಲಗ್ಗೆ ಹಾಕಬೇಕು, ನಾಳೆಯ ಬಗ್ಗೆ ಯೋಚಿಸುತ್ತಾ ಇಂದೇಕೆ ತಲೆಕೆಡಿಸಿಕೊಳ್ಳಬೇಕು, ಬದುಕು ಎಂದರೆ ಇಷ್ಟೇ. ಕವಿಗಳ ಬಳಿ ಕೇಳಿ. ಅವರು ಹೇಳಿಯಾರು, ಬದುಕಿನಲ್ಲಿ ಸಾಧಿಸಲಾಗದ್ದನ್ನು ಕಾವ್ಯದಲ್ಲಿ ಸಾಧಿಸು. ನೀನು ಪ್ರೀತಿಸಿದ ಹೆಣ್ಣನ್ನು ಕೈ ಹಿಡಿಯುವುದಾಗಲಿಲ್ಲ, ಅಥವಾ ಅವಳು ಕೈಕೊಟ್ಟಳು, ಪೆನ್ನು ಕೈಗೆತ್ತಿಕೋ, ಅವಳ ಅಮರ ಪ್ರೇಮವನ್ನು ಬಿಳಿ ಹಾಳೆಗಳಲ್ಲಿ ದಾಖಲು ಮಾಡು, ಸಾಹಿತ್ಯದಲ್ಲಿ ಮೈ ಮರೆತು ಬಿಡು. ಬದುಕು ಒಂದು ಹಗಲುಗನಸು, ಬದುಕು ಒಂದು ಮಿಂಚು, ಬದುಕು ಒಂದು ಗಗನ ಕುಸುಮ, ಬದುಕು ಕತ್ತೆಯ ತಲೆಗೆ ಕಟ್ಟಿದ ಕೋಲ ತುದಿಯ ಹುಲ್ಲಗರಿ, ಬದುಕು ಎಂದರೆ ಇಷ್ಟೇ. ವೇದಾಂತಿಗಳ ಬಳಿ ಕೇಳಿ. ಅವರು ಹೇಳಿಯಾರು, ದುಡ್ಡಿರದಿದ್ದರೆ ನಾಳೆಗೇನು ಎನ್ನುವ ಭಯ, ದುಡ್ಡಿದ್ದರೆ ಕಳ್ಳಕಾಕರ ಸರ್ಕಾರಿ ಅಧಿಕಾರಿಗಳ ಭಯ, ರೋಗದ ಭಯ, ಮುಪ್ಪಿನ ಭಯ, ಸಾಯೋ ತನಕವೂ ಪ್ರತಿಕ್ಷಣ ಸಾವಿನ ಭಯ, ಬದುಕುವುದೇ ಭಯಾನಕ, ಬದುಕು ಎಂದರೆ ಇಷ್ಟೇ. ಅನುಭಾವಿಗಳು ಎಂದು ನೀವು ತಿಳಿದವರ ಬಳಿ ಕೇಳಿ. ಅವರು ಹೇಳಿಯಾರು, ಬದುಕುವುದು ಎಂದರೆ ನಾಳೆಯ ಸುಖಕ್ಕಾಗಿ ಇಂದಿನ ಒದ್ದಾಟ, ನಾಡಿದ್ದಿಗಾಗಿ ನಾಳೆಯ ಒದ್ದಾಟ, ಹೀಗೆ ಕೊನೆಯ ತನಕ ನಾಳೆಯ ಸುಖಕ್ಕಾಗಿ ಒದ್ದಾಡುತ್ತ ಆ ನಾಳೆ ಬರುವ ಮುನ್ನ ಒಂದು ದಿನ ಕಣ್ಣು ಮುಚ್ಚುವುದು. ಸುಖವೆಂದರೆ ದಿಗಂತದಂತೆ ಕಾಣಿಸಿದಂತೆ ಕಾಣುತ್ತದೆ, ಕೈಗೆಟಕುವುದಿಲ್ಲ, ಬದುಕು ಎಂದರೆ ಇಷ್ಟೇ. ಜ್ಯೋತಿಷಿಗಳ ಬಳಿ ಕೇಳಿದರೆ, ಬದುಕು ಎಂದರೆ ಗ್ರಹಗಳ ಕಾಟ ಮಂತ್ರಮಾಟ. ಆಸ್ತಿಕರ ಬಳಿ ಕೇಳಿದರೆ, ಬದುಕು ಎಂದರೆ ದೇವರ ಆಟ. ವಿಜ್ಞಾನಿಗಳ ಬಳಿ ಕೇಳಿದರೆ, ಬದುಕು ಎಂದರೆ ಭೌತ ದ್ರವ್ಯಗಳ ರಾಸಾಯನಿಕ ಕ್ರಿಯೆ. ಇಷ್ಟು ಕೇಳಿದಾಗ ನಿಮಗೆ ಅನ್ನಿಸಿರಬೇಕು, ಬದುಕಿನ ಬಗೆಗೆ ಯಾರ ಬಳಿಯೂ ಕೇಳಿ ಉಪಯೋಗವಿಲ್ಲ. ಇಲ್ಲಿಗೆ ಮುಗಿಯಲಿಲ್ಲ, ಒಬ್ಬೊಬ್ಬರದು ಒಂದೊಂದು ಮುಖ. ಎಷ್ಟು ಮಂದಿಯೋ ಅಷ್ಟು ಬದುಕು, ಅಷ್ಟು ಅರ್ಥ ಅಥವಾ ಅಷ್ಟು ಅನರ್ಥ. ಇದಾವುದೂ ಬದುಕು ಅಲ್ಲ, ಆದರೆ ಇದೆಲ್ಲವೂ ಬದುಕು ಹೌದು. ಇದು ಕುರುಡರು ಮುಟ್ಟಿದ ಆನೆ. ಹಾಗಾದರೆ ಬದುಕಿಗೆ ಒಂದು ಸಮಷ್ಟಿ ದೃಷ್ಟಿ ಇಲ್ಲವೇ? ಒಟ್ಟಂದದಲ್ಲಿ ಬದುಕು ಎಂದರೇನು? ಇದನ್ನು ಅರಿಯಲು ಒಂದು ಬದುಕು ಸಾಕೆ? ಕೊನೆಗೂ ಕೊನೆಗಾಣದ ಬದುಕಿನ ಅರ್ಥದ ವ್ಯರ್ಥ ಅನ್ವೇಷಣೆಯೇ ಬದುಕಿನ ಅರ್ಥವೇ? ಕಟ್ಟಡದ ಅಂಗವಾದ ಒಂದು ಇಟ್ಟಿಗೆ ಎಂದಾದರೂ ಇಡೀ ಕಟ್ಟಡವನ್ನು ಅರಿತುಕೊಳ್ಳುವುದು ಸಾಧ್ಯವೇ? ಕಡಲ ತಡಿಯ ಮಳಲ ಕಣ ಎಂದಾದರೂ ಕಡಲ ಆಳ ಅಗಲಗಳನ್ನು ಅಳೆದು ನೋಡೀತೇ? ಅದೂ ಹೋಗಲಿ, ಬದುಕು ಒಂದು ಬಿಂದುವೇ ಅಥವಾ ಸರಳ ರೇಖೆಯೇ? ಬರಿಯ ಬಿಂದು ಮಾತ್ರ, ಹಿಂದೂ ಇಲ್ಲ ಮುಂದೂ ಇಲ್ಲ ಎಂದಾದರೆ ಅದಕ್ಕೊಂದು ಅರ್ಥ ಹುಡುಕುವುದಕ್ಕೂ ಅರ್ಥವಿಲ್ಲ. ಅದೊಂದು ಸರಳ ರೇಖೆಯಾದರೆ ಈ ರೇಖೆಯ ಬುಡೆಯಲ್ಲಿ ತುದಿಯಲ್ಲಿ, ತುದಿ ಬುಡ ಗೊತ್ತಿರದೆ ನಡುವಿನ ಅರ್ಥ ಹೇಗೆ ತಿಳಿಯಬೇಕು? ನೂರು ಕಾಲ ಬದುಕು ಎಂದು ಹಿರಿಯರು ಹರಸುವುದುಂಟು. ಹೇಗಾದರೂ ಸರಿ, ನೂರು ಕಾಲ ಉಸಿರಾಡುತ್ತಿರು ಎಂದು ಅವರ ಹರಕೆಯ ಅರ್ಥವೇ? ಖಂಡಿತ ಅಲ್ಲ. ಮರಗಳೂ ನೂರು ಕಾಲ ಬದುಕುತ್ತವೆ, ತಿದಿಗಳೂ ಉಸಿರಾಡುತ್ತವೆ, ನಾಯಿಗಳೂ ತಿನ್ನುತ್ತವೆ, ಹೆಣ್ಣು ಗಂಡು ಪರಸ್ಪರ ಕಂಡು ಜೊಲ್ಲು ಸುರಿಸುತ್ತವೆ. ಹಾಗಾದರೆ ಬದುಕು ಎಂದರೆ ಬರಿದೇ ತಿನ್ನುವುದು, ತಿರುಗುವುದು, ಮಲಗುವುದಲ್ಲ, ಅದಕ್ಕಿಂತ ಹೆಚ್ಚಿನದು. ಏನು ಆ ಹೆಚ್ಚು? ಸಾರ್ಥಕವಾಗಿ ಬದುಕಬೇಕು ಎನ್ನುತ್ತಾರೆ. ಬದುಕಿನ ಅರ್ಥ ಏನು ಎಂದು ತಿಳಿಯದೆ ಸಾರ್ಥಕವಾಗಿ ಬದುಕುವುದಾದರೂ ಹೇಗೆ? ಕೇಳಿದ್ದೇವೆ, ಕೆಲವರು ಬದುಕಿದ್ದಾಗಲೇ ಸಾಯುತ್ತಿರುತ್ತಾರೆ, ಕೆಲವರು ಸತ್ತ ಮೇಲೂ ಬದುಕುತ್ತಾರೆ. ಹೀಗೆ ಹೇಳುವವರ ಉದ್ದೇಶ ಇದು: ಇನ್ನೊಬ್ಬರ ನೆರವಿಗಾಗಿ ನಮ್ಮ ಬದುಕಿನಲ್ಲಿ ಎಷ್ಟು ಕ್ಷಣ ವಿನಿಯೋಗವಾಯಿತು ಅಷ್ಟು ಮಾತ್ರ ಸಾರ್ಥಕ. ನಾವು ಸಮಾಜಕ್ಕೆ ಏನನ್ನು ಕೊಟ್ಟೆವು ಎನ್ನುವುದು ಬದುಕಿನ ಮಾನದಂಡ, ಏನನ್ನು ಪಡೆದವು ಎನ್ನುವುದಲ್ಲ. ಹಾಗಾದರೆ ನಾವು ನಮಗಾಗಿ ಬದುಕುವುದು ಬದುಕಲ್ಲ ಎಂದಂತಾಯಿತು, ಮತ್ತೆ ನಾನು ನಾನಾಗಿ ಬದುಕಬೇಕು ಎನ್ನುವುದರ ಅರ್ಥವೇನು? ಎರಡರ ಭಾವವೂ ಒಂದೇ, ಹೇಳಿದ ರೀತಿ ಮಾತ್ರ.

0: ಬೇರೆ. ಗಾಂಧೀಜಿ ತನಗಾಗಿ ಬದುಕಲಿಲ್ಲ, ದೇಶಕ್ಕಾಗಿ ಬದುಕಿದರು. ಆದರೆ ತಾನೇ ತಾನಾಗಿ ಬದುಕಿದರು, ಅವರಂತೆ ಬದುಕಿದವರು ಇನ್ನೊಬ್ಬರಿಲ್ಲ. ಬದುಕು ಸಮಷ್ಟಿಗಾಗಿ ಇದೆ ಎನ್ನುವುದು ನಿಜ, ಆದರೆ ಅದಕ್ಕೆ ವ್ಯಷ್ಟಿಯ ವೈಯಕ್ತಿಕತೆಯ ಛಾಪು ಇದೆ ಎನ್ನುವುದು ಅಷ್ಟೇ ನಿಜ. ಪ್ರಾಚೀನರು ಹೇಳುತ್ತಾರೆ, ಬದುಕು ನಿಷ್ಕಾಮವಾಗಿರಬೇಕು, ನಿಸ್ವಾರ್ಥವಾಗಿರಬೇಕು. ಇದು ಸಾಧ್ಯವೇ? ಆಸೆಯೇ ಇರದವನು ಬದುಕಿದ್ದಾನೆ ಎಂಬುದಕ್ಕಾದರೂ ಏನು ಸಾಕ್ಷಿ? ಕೊನೆಗೆ ಬದುಕುವ ಆಸೆಯಾದರೂ ಇರಬೇಕಲ್ಲ. ಮನುಷ್ಯನ ಬದುಕು ಎಂದರೆ ಬಯಕೆಗಳ ಸರಮಾಲೆ. ಮತ್ತೆ ನಿಷ್ಕಾಮ ಕರ್ಮ ಎಂದರೇನು? ನಿಸ್ವಾರ್ಥ ಸೇವೆ ಎಂದರೇನು? ನಿಷ್ಕಾಮ ಎಂದರೆ ಕಾಮನೆಗಳ ತ್ಯಾಗ ಅಲ್ಲ, ವಿಸ್ತಾರ. ನಿಸ್ವಾರ್ಥ ಎಂದರೆ ಸ್ವಾರ್ಥದ ತ್ಯಾಗ ಅಲ್ಲ, ವಿಸ್ತಾರ. ಎಲ್ಲರಿಗೂ ಒಳಿತಾಗಲಿ ಎನ್ನುವುದು ನಿಷ್ಕಾಮ. ನನಗೆ, ನನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಎನ್ನುವುದು ಸಕಾಮ. ನನಗೆ ಸಂಪತ್ತು, ಮನೆ ಮಾರು, ಕಾರು ಬೇಕೆನ್ನುವುದು ತಪ್ಪಲ್ಲ. ನನಗೆ ಮಾತ್ರ ಬೇಕೆನ್ನುವುದು ತಪ್ಪು, ಅದು ಸ್ವಾರ್ಥ. ನನಗೆ ಕಾರು ಬೇಕು ಎಂದಾಗ ಅದರ ಹಿಂದೆ ಒಂದು ಕೆಟ್ಟ ಬಯಕೆ ಇದೆ. ನನ್ನ ಬಳಿ ಕಾರು ಇರಬೇಕು, ಆದರೆ ಪಕ್ಕದ ಮನೆಯವರ ಬಳಿ ಇರಬಾರದು. ನಾನು ಕಾರಿನಲ್ಲಿ ಹೋಗಬೇಕು, ಅವರು ಬರಿಗಾಲಲ್ಲಿ ರಸ್ತೆಯಲ್ಲಿ ನಿಂತು ನೋಡಬೇಕು. ಅವರಿಗೂ ಕಾರಿದ್ದರೆ ನನ್ನದೇನು ಹೆಚ್ಚಳ, ಮತ್ತೆ ಕಾರಿದ್ದೇನು ಫಲ? ಇನ್ನು ಕೆಲವರಿದ್ದಾರೆ, ಅವರಿಗೆ ಪರದ ಮೇಲೆಯೇ ಕಣ್ಣು, ಅದೇ ನಿಜವಾದ ಸ್ಥಿತಿ. ಇದು ಬರಿಯ ಮಾಯೆ, ಗಂಧರ್ವನಗರ. ಅಂಥವರಿಗೆ ಇಹವೂ ಇಲ್ಲ, ಪರವೂ ಇಲ್ಲ. ಸತ್ತ ಮೇಲೆ ಸಿಗಬಹುದಾದ ಸ್ವರ್ಗದ ಸುಖಕ್ಕಾಗಿ ಇಹದ ಸುಖವನ್ನೇಕೆ ಕಳೆದುಕೊಳ್ಳುವುದು? ಸ್ವರ್ಗದ ಅಪ್ಸರೆಯರ ಆಸೆಯಿಂದ ಭೂಮಿಯಲ್ಲಿರುವ ಚೆಲುವೆಯರ ಮುಂದೆ ಕಣ್ಮುಚ್ಚಿ ನಡೆಯಬೇಕೇ? ವಾತ್ಸ್ಯಾಯನನೂ ಹೇಳುತ್ತಾನೆ, ವರ ಮಧ್ಯ ಕಪೋತ ಭಕ್ಷಣಂ ಶ್ವೋ ಮಯೂರ ಭಕ್ಷಣಾತ್, ನಾಳಿನ ನವಿಲಿನ ಅಡಿಗೆಗಿಂತ ಇವತ್ತಿನ ಪಾರಿವಾಳದ ಅಡಿಗೆಯೇ ಮೇಲು. ಉಮರ ಖಯ್ಯಾಮನೂ ಹೇಳಿದ, ಅಲ್ಲಿ ಮರದಡಿಯಲ್ಲಿ ನಲ್ಗವ್ಯ ಮುಂದಿರಲು, ರೊಟ್ಟಿಯ ತುಣುಕೊಂದು ಕುಡಿಕೆಯಲ್ಲಿ ಮಧುವು, ಮೇನ್ ಮುಗುದೆ ನೀನೆನ್ನ ಬಳಿ ಕುಳಿತು ಪಾಡಲಹ, ಕಾಡಾದೊಡೆ ನದುವೆ ಸಗ್ಗ ಸುಖವೆನಗೆ. ಸರ್ವಜ್ಞನೂ ಸ್ವರ್ಗಕ್ಕೆ ಕೆಚ್ಚು ಹಚ್ಚು ಎಂದ. ಇದೆಲ್ಲ ನಿಜ, ಆದರೆ ಇಷ್ಟೇ ನಿಜವಲ್ಲ. ಈ ಮಾತಿನ ಮೂಲ ಸ್ರೋತ ಬೇರೆಯೇ ಇದೆ. ಇದ್ದುದರಲ್ಲಿ ಸುಖವನ್ನರಸುವ ಸಂತೃಪ್ತಿ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. 10 ರೂಪಾಯಿ ಇದ್ದವನೂ ತೃಪ್ತಿಯಿಂದ ಬದುಕಬಹುದು, 10 ಕೋಟಿ ಇದ್ದವನು 100 ಕೋಟಿ ಇಲ್ಲವಲ್ಲ ಎಂದು ಕೊರಗಬಹುದು. ಮತ್ತೂ ಮತ್ತೂ ಸೊನ್ನೆ ಸೇರುತ್ತಾ ಹೋದರೆ ಆದೀತು ಎಂಬ ಆಸೆ. ಸೊನ್ನೆಗೂ ಕೊನೆಯಿಲ್ಲ, ಆಸೆಗೂ ಕೊನೆಯಿಲ್ಲ. ನವಿತ್ತೇನ ತರ್ಪಣೀಯೋ ಮನುಷ್ಯ, ಮನುಷ್ಯನಿಗೆ ದುಡ್ಡು ಸಾಕು ಎಂದು ಕಂಡದ್ದಿಲ್ಲ. ಭವಭೂತಿ ಸಾರ್ಥಕ ಬದುಕಿಗೊಂದು ಸೂತ್ರ ಹೇಳಿದ, ಅದ್ವೈತಂ ಸುಖ ದುಃಖಯೋಹೋ, ಸುಖದಲ್ಲೂ ದುಃಖದಲ್ಲೂ, ಸಿರಿತನದಲ್ಲೂ ಬಡತನದಲ್ಲೂ ಹೊಂದಿ ಬಾಳುವ ಸಾಮರಸ್ಯ. ಅಂಬಿಕಾ ತನಯ ದತ್ತರೂ ಅಂದಿದ್ದಾರೆ, ಸಮರಸವೇ ಜೀವನ. ಜೀವನ ಸಮರಸವೂ ಆಗಬಹುದು, ಬರಿಯ ಸಮರವೂ ಆಗಬಹುದು, ಯಾಕಾಗಬಾರದು? ಬದುಕು ಒಂದು ನಿರಂತರ ಹೋರಾಟವೇ ಅಲ್ಲವೇ? ಎಲ್ಲವೂ ಹೌದು, ಆದರೆ ಪೂರ್ತಿಯಾಗಿ ಯಾವುದೂ ಅಲ್ಲ. ರಸವೇ ಗೊತ್ತಿರದವನಿಗೆ ಸಮರಸ ಏನು ತಿಳಿದೀತು? ಬದುಕು ಅದೂ ಅಲ್ಲ, ಬದುಕು ಇದೂ ಅಲ್ಲ. ಬದುಕು ನಮ್ಮ ಅಂತರಂಗದ ಪ್ರತಿಬಿಂಬ, ನಾವು ಎಂತೋ ನಮ್ಮ ಬದುಕು ಅಂತೆಯೇ. ಕೆಲವರಿಗದು ಚಿನ್ನದ ಪಂಜರ, ಕೆಲವರಿಗೆ ಬಣ್ಣದ ಕಾರಂಜಿ, ಕೆಲವರಿಗೆ ದಾರಿ ಕಾಣದ ಕಗ್ಗಾಡು, ಕೆಲವರಿಗೆ ಗಮಗಮಿಸುವ ಹೂವರಳಿದ ಉದ್ಯಾನ, ಕೆಲವರಿಗೆ ಬದುಕು ಎಂದರೆ ಬೆಂಗಳೂರು ನಗರದಂತೆ, ಏಕೆಂದರೆ ಅಲ್ಲಿ ಮುಖ್ಯ ರಸ್ತೆಗಿಂತಲೂ ಅಡ್ಡರಸ್ತೆಗಳೇ ಹೆಚ್ಚು. ಇನ್ನು ನನ್ನ ದೃಷ್ಟಿಯಲ್ಲಿ, ನನ್ನ ದೃಷ್ಟಿಗಿಂತ ಬದುಕು ಬಲು ದೊಡ್ಡದು. ಆದರೂ ನನ್ನ ದೃಷ್ಟಿಯಲ್ಲಿ ಬದುಕು ಇದೆಲ್ಲವೂ ಮತ್ತು ಇನ್ನೂ ಏನೇನೋ.
1: ಬದುಕು ಎಂದರೆ ಈ ಬಗ್ಗೆ ಇದುವರೆಗೆ ತತ್ವಜ್ಞಾನಿ, ಸಂಸ್ಕೃತ ವಿದ್ವಾಂಸರು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಪ್ರವಚನಕಾರರು, ವೇದ ಉಪನಿಷತ್ತುಗಳನ್ನು ಆಳವಾಗಿ ಅಧ್ಯಯನ ಮಾಡಿದ ವಾಗ್ಮಿ ಬನ್ನಂಜೆ ಗೋವಿಂದಾಚಾರ್ಯರು ಹೇಳಿದ ಮಾತುಗಳನ್ನು ಕೇಳಿದರೆ
2: ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ.
3: ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ

0: ಪಥಗಳಲ್ಲಿ ಅರಿವ ತೊರೆಯು ನಾನು.
1: ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಬೃಂದಾವನ ಚಿತ್ರದ ಹಾಡು ಕೇಳಿದ್ರಿ. ಶಂಕರ್ ಮಹಾದೇವನ್, ಕೈಲಾಶ್ ಖೇರ್, ಕಾರ್ತಿಕ್, ಹೇಮಂತ್ ಇವರೆಲ್ಲರೂ ಕೂಡ ಹಾಡಿಗೆ ಧ್ವನಿಯಾಗಿದ್ರು. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ರು. ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. 4:36 ಸಮಯ ಆಗಿದೆ. ವಿವಿಧ ಭಾರತಿ ಪರಿಮಳ ಕಾರ್ಯಕ್ರಮ ಮುಕ್ತ ಮಾತು ಕಥೆಯ ವೇದಿಕೆಯಲ್ಲಿ ಈ ಚಿತ್ರಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀರಿ. ಇನ್ನು ಬನ್ನಂಜೆ ಗೋವಿಂದಾಚಾರ್ಯರ ಮಾತು ಕೇಳಿ ಖುಷಿ ಆಯಿತು ಅಂತ ಹೇಳಿ ನೀವೆಲ್ಲರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕೂಡ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಇನ್ನು ನಾವು ಯಾರಾದರೂ ಏನಾದರೂ ಹೇಳುವಾಗ ಕೆಲವೊಂದು ಸಲ ತಮಾಷೆಗೆ ಅಂತನೋ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಏನು ಹೇಳ್ತೀವಿ, ಓ ನೀನು ಬಿಡಪ್ಪ ಸತ್ಯ ಹರಿಶ್ಚಂದ್ರನ ಸಂಬಂಧಿ ಅಂತ ಹೇಳ್ತೇವೆ. ಅಂದರೆ ಸತ್ಯ ಹರಿಶ್ಚಂದ್ರನ ಕಥೆ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಸತ್ಯ ಹರಿಶ್ಚಂದ್ರ, ಸತ್ಯ ಮತ್ತು ಹರಿಶ್ಚಂದ್ರ ಇವರಿಬ್ಬರಿಗೂ ಬಿಡಲಾಗದೇ ಇರುವಂಥ ಒಂಥರ ತಲೆಮಾರುಗಳಿಂದ ಮುಂದಕ್ಕೆ ಕೇಳಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಒಂದು ಕಥೆ ಸತ್ಯ ಹರಿಶ್ಚಂದ್ರ. ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ, ಅಂದರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲೇ ಸತ್ಯ ಹರಿಶ್ಚಂದ್ರನ ಕಥೆ ಹಾಸು ಹೊಕ್ಕಾಗಿದೆ. ಅಂದರೆ ಸತ್ಯ ಹರಿಶ್ಚಂದ್ರನ ಒಂದು ಬದುಕನ್ನು ತೆರೆಗೆ ತರುವ ಮೂಲಕ ರಾಜ ಹರಿಶ್ಚಂದ್ರ ಅನ್ನುವಂಥ ಭಾರತದ ಮೊದಲ ಕಥಾ ಚಲನಚಿತ್ರವನ್ನು ದಾದಾಸಾಹೇಬ್ ಫಾಲ್ಕೆ ಅವರು ನಿರ್ಮಿಸಿ ನಿರ್ದೇಶಿಸಿ ಅಭಿನಯಿಸಿದರು. ಇದು 1913 ಮೇ ತಿಂಗಳಲ್ಲಿ ಬೆಳಕಿಗೆ ಬಂತು, ಅಂದರೆ ತೆರೆ ಮೇಲೆ ಬಂತು. ಹೌದು, ಸತ್ಯ ಹರಿಶ್ಚಂದ್ರ, ಅದರಲ್ಲೂ ವಿಶೇಷವಾಗಿ ರಾಜ ಹರಿಶ್ಚಂದ್ರ ಅಂತ ಹೇಳಿ ಭಾರತದ ಮೊದಲ ಕಥಾ ಚಲನಚಿತ್ರ, ಅದು ದಾದಾಸಾಹೇಬ್ ಫಾಲ್ಕೆ ಅವರು ನಿರ್ಮಿಸಿ ನಿರ್ದೇಶಿಸಿ ಅಭಿನಯಿಸಿದ ಸಿನಿಮಾ 1913 ಮೇ ತಿಂಗಳಲ್ಲಿ ತೆರೆಗೆ ಬಂತು. ಇದರ ಬಗ್ಗೆ ಇನ್ನೊಂದಿಷ್ಟು ಹೇಳೋದಾದರೆ 1913 ಇವತ್ತಿನವರೆಗೂ ಕೂಡ ಉರ್ದು, ಕನ್ನಡ, ತೆಲುಗು, ತಮಿಳು, ಗುಜರಾತಿ, ಹಿಂದಿ, ಒರಿಯಾ ಭಾಷೆಗಳಲ್ಲಿ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಆಧರಿಸಿದ ಸಾಕಷ್ಟು ಸಿನಿಮಾಗಳು ನಿರ್ಮಾಣ ಆಗಿದೆ. ಇನ್ನು ಸತ್ಯ ಹರಿಶ್ಚಂದ್ರನ ಪಾತ್ರವನ್ನು ದಾದಾಸಾಹೇಬ್ ಫಾಲ್ಕೆ ಅವರು, ಪೃಥ್ವಿರಾಜ್ ಕಪೂರ್, NTR, ಸುಬ್ಬಯ್ಯನಾಯ್ಡು ಮುಂತಾದಂತಹ ಅಪ್ರತಿಮ ಕಲಾವಿದರು ಕೂಡ ನಿರ್ವಹಣೆ ಮಾಡಿದ್ದಾರೆ. 1965 ಬಂದ ಸತ್ಯ ಹರಿಶ್ಚಂದ್ರ ಚಿತ್ರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಕನ್ನಡದ ಮಟ್ಟಿಗೆ ಬಹಳ ವಿಶೇಷ ಅಂತಲೇ ಹೇಳಬಹುದು. ನಮ್ಮ ಕನ್ನಡದಲ್ಲಿ 2 ಸತ್ಯ ಹರಿಶ್ಚಂದ್ರ ಸಿನಿಮಾ ನಿರ್ಮಾಣ ಆಗಿದೆ. ಕನ್ನಡದಲ್ಲಿ 2 ನಿರ್ಮಾಣವಾದಂಥ ಸಿನಿಮಾಗಳಲ್ಲಿ 2 ಆವೃತ್ತಿಯ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ.

ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನ ಕೇಳ್ಕೊಂಡು ಬರೋಣ. ಆರ್ಯಾಸ್ ಲವ್ ಚಿತ್ರದ ಗೀತೆ. ಅಜಯ್ ವಾರಿಯರವರ ಧ್ವನಿ, ಪುನೀತ್, ಆರ್ಯ ಸಂಗೀತ ಅಲ್ಲ ಸಾಹಿತ್ಯ, ಅಭಿಷೇಕ್ ಅವರ ಸಂಗೀತ ಸಂಯೋಜನೆ.

ಜಯಮ್ಮನ್ ಮಗ ಚಿತ್ರದ ಹಾಡನ್ನ ನೀವು ಕೇಳಿದ್ರಿ. ಸುಪ್ರಿಯ ಲೋಹಿತ್ ಅರ್ಜುನ್ ಜನ್ಯ ಅವರು ಹಾಡಿದ್ದು, ದುನಿಯಾ ವಿಜಯ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಹಾಡಿಗಿತ್ತು. 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕನ್ನಡ ಚಿತ್ರರಂಗದ ಏನು ಹೇಳೋದು ಅಂತ ಹೇಳಿದ್ರೆ, ನಿರ್ದೇಶಕರು, ನಿರ್ಮಾಪಕರು, ಸಂಭಾಷಣೆ, ಚಿತ್ರಕಥೆ, ಗೀತ ರಚನೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಹಿರಿಯರು ಜಿ ವಿ ಅಯ್ಯರವರು. ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡುವಾಗ ಜಿ ವಿ ಅಯ್ಯರವರನ್ನು ಬಿಟ್ಟು ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 6 ದಶಕಗಳ ಕಾಲ ಚಿತ್ರರಂಗದ ಸಾಕಷ್ಟು ಬದಲಾವಣೆಗಳಿಗೆ ಅವರು ಸಾಕ್ಷಿಯಾಗಿದ್ದರು. ಕನ್ನಡ ಚಿತ್ರರಂಗ ಹೊಸತನವನ್ನು ಕಂಡುಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾಗಲೂ ಕೂಡ ಜಿ ವಿ ಅಯ್ಯರವರು ಸಿನಿಮಾ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ನಡೆಸಿದವರು. ಜಿ ವಿ ಅಯ್ಯರವರು ಮುಖ್ಯವಾಗಿ ಮೈಸೂರು ಸಂಸ್ಥಾನದ ಕನ್ನಡ ಸಂಸ್ಕೃತಿಯನ್ನು ಸಿನಿಮಾಗಳಲ್ಲಿ ಅಳವಡಿಸಿ ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟವರು. ಅಷ್ಟೇ ಅಲ್ಲ, ಸಿನಿಮಾ ಜಗತ್ತಿನ ಹಳೆಯ ಹೊಸದರ ಕೊಂಡಿಯಾಗಿ ಕನ್ನಡ ಚಲನಚಿತ್ರ ಪರಂಪರೆಯ ಬೆಳವಣಿಗೆಯಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು ಜಿ ವಿ ಅಯ್ಯರ್. ಜಿ ವಿ ಅಯ್ಯರವರ ಬದುಕನ್ನು ನಾವು ಗಮನಿಸಿದರೆ ಕನ್ನಡ ಚಿತ್ರರಂಗ ಬೆಳೆದು ಬಂದ ರೀತಿಗಳು ಕೂಡ ಒಂದಷ್ಟು ಗೊತ್ತಾಗ್ತಾ ಹೋಗುತ್ತೆ. ಜಿ ವಿ ಅಯ್ಯರ್ ಅಂದರೆ ಗಣಪತಿ ವೆಂಕಟರಮಣ ಅಯ್ಯರ್. ಯಾಕೆ ಅವರು ಮೈಸೂರಿನ ಸಂಸ್ಕೃತಿಯನ್ನು ತಮ್ಮ ಸಿನಿಮಾಗಳಲ್ಲಿ ಅಳವಡಿಸ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಮೂಲತಃ ನಂಜನಗೂಡಿನವರು. ಬಹಳ ಚಿಕ್ಕ ವಯಸ್ಸಿನಿಂದಾನೇ ಅವರಿಗೆ ಒಂದು ರೀತಿಯ ನಾಟಕಗಳ ಕಡೆಗೆ, ರಂಗಭೂಮಿಯ ಕಡೆಗೆ ಸೆಳೆತಾ ಇತ್ತು. ಹಾಗಾಗಿನೇ ಅವರು ಚಿಕ್ಕ ವಯಸ್ಸಿಗೆ ಗುಬ್ಬಿ ಕಂಪನಿಯನ್ನು ಸೇರ್ಕೊಳ್ತಾರೆ. ಗುಬ್ಬಿ ಕಂಪನಿ ಸೇರಿದಾಗ ಅವ್ರಿಗೆ ನಟನನ್ನಾಗಿ ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ

ಕೆಲಸಗಳನ್ನು ಮಾಡ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಬೇಸರ ಬಂದುಬಿಟ್ಟು ಮತ್ತೆ ನಾನು ನಟ ಆಗಲೇಬೇಕು ಅಂತ ಹೇಳಿ ಪೂನಾದ ಕಡೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲೂ ಕೂಡ ನಟ ಆಗೋದಕ್ಕೆ ಸಾಧ್ಯ ಆಗದೆ ಮತ್ತೆ ವಾಪಸ್ ಬರ್ತಾರೆ, ಗುಬ್ಬಿ ಕಂಪ್ನಿ ಸೇರಿಕೊಳ್ತಾರೆ. ಅದಾದಮೇಲೆ ಸುಮಾರು ವರ್ಷಗಳ ಕಾಲ ಒಂದು ಕಡೆ ನಟನಾಗಿ ಕೂಡ ಸೇರಿಕೊಳ್ತಾರೆ. ಸೇರಿದ ಮೇಲೆ ನಂಜನಗೂಡನ್ನು ಬಿಟ್ಟು ಮತ್ತೆ ಬೇರೆ ಕಡೆಗಳಿಗೆ ಬಂದು ಒಂದು ರೀತಿ ಆ ಕಡೆ ಈ ಕಡೆ ಓಡಾಟವನ್ನು ಮಾಡಿ ಅದಾದ ನಂತರ ಒಂದಷ್ಟು ಸಮಯ ಕಳೆದ ಮೇಲೆ ಅವ್ರಿಗೆ ಒಂದು ಸಿನಿಮಾದಲ್ಲಿ, ಅದು ಏನು 1943 ರಾಧಾರಮಣ ಅನ್ನುವಂಥ ಸಿನಿಮಾದಲ್ಲಿ ಅಭಿನಯ ಮಾಡುವಂಥ ಅವಕಾಶ ಅವ್ರಿಗೆ ಸಿಗುತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೆ ಸಿನಿಮಾ ಕ್ಷೇತ್ರದ ಒಳಗೆ ಹೊರಗೆ ಎಲ್ಲ ರೀತಿಯ ಗುಟ್ಟುಗಳನ್ನು ಅರಿತ ನಂತರ ಅವರು ಮತ್ತೆ ಗುಬ್ಬಿ ಕಂಪ್ನಿಗೆ ವಾಪಸ್ ಹೋಗ್ತಾರೆ. ಗುಬ್ಬಿ ಕಂಪ್ನಿಗೆ ಹೋಗ್ತಾರೆ ಮತ್ತು ಅದಕ್ಕಿಂತ ಮುಂಚೆ ಒಂದಷ್ಟು ಸಮಯಗಳ ಕಾಲ ಬೇರೆ ಬೇರೆ ಕೆಲಸಗಳನ್ನು ಕೂಡ ಅವರು ಕಂಪನಿಗಳಲ್ಲಿ ಕೂಡ ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ದಾದಮೇಲೆ ಬೇಡರ ಕಣ್ಣಪ್ಪದಲ್ಲಿ ಒಂದು ಆ್ಯಕ್ಟ್ ಮಾಡ್ತಾರೆ. ಅದಾದಮೇಲೆ ಓಹಿಲೇಶ್ವರ, ಹರಿಭಕ್ತ, ಕೈವಾರ ಮಹಾತ್ಮೆ ಇಂತಹ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ನಟನೆ ಅನ್ನೋದು ಆ ಸಮಯದಲ್ಲಿ ಅಷ್ಟೇನು ಇಷ್ಟ ಆಗೋದಿಲ್ಲ. ಆದರೆ ಕಂಠರದ ನೋಡು ಅನ್ನುವಂಥ ಒಂದು ಸಿನಿಮಾದಲ್ಲಿ ಒಳ್ಳೆಯ ಪಾತ್ರವನ್ನು ಅವರು ನಿರ್ವಹಣೆ ಮಾಡ್ತಾರೆ. ಆ ಹೊತ್ತಿಗೆ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ನಟನೆಗಿಂತ ಸಾಹಿತ್ಯ ರಚನೆಯಲ್ಲಿ, ನಿರ್ದೇಶನದಲ್ಲಿ ಒಂದು ರೀತಿ ಯಶಸ್ಸನ್ನು ಕಾಣಬಹುದು, ಅದರಲ್ಲಿ ತಾನು ತೊಡಗಿಸ್ಕೊಳ್ಬಹುದು ಅಂಥೇಳಿ. ಆಗ ಪೌರಾಣಿಕ ಜಾನಪದ ವಸ್ತುಗಳಿಗಿಂತ ಅವ್ರಿಗೆ ಸಾಮಾಜಿಕ ಹಿನ್ನೆಲೆಯ ವಿಭಿನ್ನ ಕಥಾವಸ್ತು ಇರುವಂಥ ಸಿನಿಮಾಗಳ ರಚನೆ ಮಾಡಬೇಕು, ಸಿನಿಮಾಗಳ ನಿರ್ಮಾಣ ಮಾಡಬೇಕು ಅಂಥೇಳಿ ಅವ್ರಿಗೆ ಅನಿಸೋದಕ್ಕೆ ಆಗತ್ತೆ. ಆಮೇಲೆ ಅವರೇನು ಮಾಡ್ತಾರೆ, ಬೇರೆ ಬೇರೆ ಸಿನಿಮಾಗಳಲ್ಲಿ ಅಂದರೆ 1961 ಬಿ ಎಸ್ ರಂಗ ಅವರ ದಶಾವತಾರ ಸಿನಿಮಾದ ಮೂಲಕ ಸ್ವತಂತ್ರ ನಿರ್ದೇಶಕರಾದಂಥ ಅಯ್ಯರವರು ಅವರದ್ದೇ ಆದಂಥ ಒಂದು ನಿರ್ಮಾಣ ಸಂಸ್ಥೆಯನ್ನು ಕೂಡ ಶುರು ಮಾಡಿಬಿಟ್ಟು ಭೂದಾನ ಅನ್ನುವಂಥ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಂತಹ ಜಿ ವಿ ಅಯ್ಯರವರು ಸುಮಾರು 65 ಕನ್ನಡ ಸಿನಿಮಾಗಳಲ್ಲಿ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಸಂಭಾಷಣೆ, ಚಿತ್ರಕಥೆ, ಗೀತ ರಚನೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸಂಗೀತಮಯ ಹಂಸ ಗೀತೆ ಸಿನಿಮಾದಲ್ಲಿ ತುಂಬ ಕಡಿಮೆ ಸಂಭಾಷಣೆಯನ್ನು ಬಳಕೆ ಮಾಡ್ತಾರೆ. ಸುಮಾರು 2.5 ಗಂಟೆಯ ಅವಧಿಯಲ್ಲಿ ಸಂಭಾಷಣೆಯ ಒಟ್ಟು ಅವಧಿ ಬರೀ 18 ನಿಮಿಷ ಮಾತ್ರ.

ಜೀವಿ ಅಯ್ಯರವರು 1975 ಅವರಿಗೆ ಆಚಾರ್ಯ ಅನ್ನುವ ಒಂದು ಬಿರುದು ಬಂತು. ಆ ಬಿರುದನ್ನು ಪಡ್ಕೊಂಡ ನಂತರ ಅವರು ಯಾವತ್ತಿಗೂ ಕೂಡ ಚಪ್ಪಲಿ ತೊಡೋದನ್ನು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ ಅದೇ ಥರ ಅವರು ನಡ್ಕೊಳ್ತಾರೆ. ಮೂತ್ರಪೀಠದ ಸೋಕಿನಿಂದ ಅವರು 2003 December 21 ನಿಧನರಾದಾಗ ಅವರಿಗೆ 86 ವರ್ಷ. ಸುಮಾರು 7 ದಶಕಗಳ ಕಾಲ ಕನ್ನಡ ರಂಗಭೂಮಿ ಚಿತ್ರರಂಗದಲ್ಲಿ ಬದುಕನ್ನು ಸವಿಸಿದ ಅಯ್ಯರವರು ಒಂದೇ ದಿನ ಬೆಳಗಾಗೋದ್ರಲ್ಲಿ ಪ್ರಸಿದ್ಧರಾದವರಂತೂ ಅಲ್ವೇ ಅಲ್ಲ. ಸಾಕಷ್ಟು ಸಿನಿಮಾ ಕ್ಷೇತ್ರದ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ, ವಾಲ್ಪೋಸ್ಟ್ ಬರೀತಾರೆ, ಅವುಗಳನ್ನು ಹಚ್ತಾರೆ. ಸಂಕೋಚದಿಂದಲೇ ಸಾಹಿತ್ಯ ರಚನೆಗೆ ಕೂಡ ಕೈ ಹಾಕ್ತಾರೆ. ಚಿಕ್ಕ ಹುಡುಗ ಆಗಿದ್ದಾಗ ಮನೆಯಿಂದ ಹೊರಬಂದಂಥ ಅಯ್ಯರವರು 80 ವರ್ಷಗಳ ಇಳಿ ವಯಸ್ಸಿನವರೆಗೆ ಸಿನಿಮಾಗಳ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ರು. ಅನೇಕ ಏಳು ಬೀಳುಗಳ ನಡುವೆ ಕ್ರಿಯಾಶೀಲತೆಯನ್ನು ಬಿಟ್ಕೊಡದೆ ನಿರಂತರವಾಗಿ ಪ್ರಯೋಗಗಳನ್ನು ಮಾಡಿದಂಥ ಜಿವಿ ಅಯ್ಯರವರು ಕನ್ನಡ ಚಿತ್ರರಂಗದ ಬಹುಮುಖ ಪ್ರತಿಭೆ ಅಂತಾನೆ ಬರೀತಾರೆ. ಕನ್ನಡ ಚಿತ್ರರಂಗವನ್ನು ಆಳವಾಗಿ ಅಧ್ಯಯನ ಮಾಡಿದಂತಹ ಡಾಕ್ಟರ್ ಕೆ ಪುಟ್ಟಸ್ವಾಮಿ ಅವರು. ಇದಿಷ್ಟು ನಮ್ಮ ಈ ದಿನದ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಇದು ಯಾವಾಗಲೂ ನಿಮ್ಮ ಸಂಗಡ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತಾ ಇದೆ 5 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಐಎಎಸ್ 2024 ಬ್ಯಾಚ್ನ 183 ತರಬೇತಿ ಪಡೆದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಪ್ರತಿಪಾದಿಸಿದ ಅವರು ರಾಷ್ಟ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಕರೆ ನೀಡಿದರು. ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿರುವ ಕುರಿತಂತೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರಿಗೆ ರಾಜ್ಯ ಬಿಜೆಪಿ ನಾಯಕರು ಇಂದು ಸಮಗ್ರ ವರದಿ ಸಲ್ಲಿಸಿದ್ದಾರೆ. ಕೃತಕ ಬುದ್ದಿಮತ್ತೆ ಕಂಪನಿಗಳು ತಾವು ಸೃಷ್ಟಿಸುವ ಇಂಗಾಲದ ಮಾಲಿನ್ಯದ ಬಗ್ಗೆ ಮಾಹಿತಿ ಬಿಡುಗಡೆ ಮಾಡುವಂತೆ ಹಾಗೂ ತಮ್ಮ ಕಾರ್ಯಾಚರಣೆಗಳಿಗೆ ಬಳಸುವ ನೀರು ಮತ್ತು ಭೂಮಿಯ ಬಗ್ಗೆ ಮಾಹಿತಿ ಬಿಡುಗಡೆ ಮಾಡುವಂತೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕರೆ ನೀಡಿದ್ದಾರೆ. ದೆಹಲಿ ಮತ್ತು ರಾಷ್ಟೀಯ ರಾಜಧಾನಿ ಪ್ರದೇಶ ಎನ್ಸಿಆರ್ ಸಮೀಪ ಇಂದು ಮಧ್ಯಾಹ್ನ ಹಠಾತ್ ಧೂಳಿನ ಬಿರುಗಾಳಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಕನಿಷ್ಠ 3 ಗಂಟೆಗಳ ಕಾಲ ರೆಡ್ ಅಲರ್ಟ್ ಘೋಷಿಸಿದೆ. 7 ದಿನಗಳ ವೇರಿಯಬಲ್ ರೆಪೋ ದರ ಹರಾಜಿನ ಮೂಲಕ ಆರ್ಬಿಐ ಇಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ 1.41 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣದ ಹರಿವನ್ನು ಸೇರಿಸಿದೆ. 1993 ಕೋಲ್ಕತ್ತಾ ಸ್ಫೋಟ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಅಪರಾಧಿಗಳನ್ನು ಬಿಡುಗಡೆ ಮಾಡುವಂತೆ ನಿರ್ದೇಶಿಸಿದ ದೆಹಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂಕೋರ್ಟ್ ತಡೆ ನೀಡಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಇಂದು ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ಅಭ್ಯರ್ಥಿಗಳು ಅಂಕಪಟ್ಟಿಗಳನ್ನು ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡುವಂತೆ ಎನ್ಟಿಎ ಸೂಚಿಸಿದೆ. ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತದ ಎಡಗೈ ಸ್ಪಿನ್ನರ್ ಶ್ರೀಚರಣಿ ಐಸಿಸಿ ರ್ಯಾಂಕಿಂಗ್ನಲ್ಲಿ ಇದೇ ಮೊದಲ ಬಾರಿಗೆ ಬೌಲಿಂಗ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಐಎಸ್ಎಸ್ಎಫ್ ಜೂನಿಯರ್ ವರ್ಲ್ಡ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 10 ಮೀಟರ್ ಏರ್ ಪಿಸ್ತೋಲ್ ವಿಭಾಗದಲ್ಲಿ ಭಾರತದ ಶಿವ ನರ್ವಾಲ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಯುಗ್ ಪ್ರತಾಪ್ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಶುಭ ಸಂಜೆ. ಸಮಯ 5:04. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರ? ಈ ಹೊತ್ತಲ್ಲಿ ನಿಮ್ ಸತಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಈಗ ಇವತ್ತಿನ ಸಂಜೆ ಪ್ರಸಾರದಲ್ಲಿ ಹಾಗೂ ನಾಳೆ ನಿಮಗಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಕಾಯ್ತಾ ಇವೆ ಅಂತ ತಿಳ್ಕೊಳ್ಳೋ ಸಮಯ.

ಇಂದು ಸಂಜೆ 5:05 ಸೇಫ್ ಟೈಮ್ ನಲ್ಲಿ ಮಧುರೆಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತೀರಾ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 8:02 ನಿಮ್ಮ ಆಯ್ಕೆ, ನಿಮ್ಮ ನೆಚ್ಚಿನ ಗೀತೆಗಳನ್ನ ನೀವು ಕರೆ ಮಾಡಿ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್ ಹಾಗೂ 10:02 ನಿಮ್ಮದೇ ನೆಚ್ಚಿನ ಪ್ರೇಮ ನಿನಾದ. ಇನ್ನು ನಾಳಿನ ಬುಧವಾರದ ಪ್ರಸಾರದಲ್ಲಿ ಬೆಳಗ್ಗೆ 6:05 ನಿಮ್ಮ ಸತಿಯಾಗುತ್ತೆ ನಾದೋಪಾಸನೆ. ನಿಮ್ಮ ಶುಭ ದಿನದ ಶುಭಾರಂಭ ನಾದೋಪಾಸನೆಯೊಂದಿಗೆ. 7:15 ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. ನಾಳೆಯ ವಿಶೇಷ ಏನು ತಿಳ್ಕೋಬೇಕಾ? ಸೊ ಮಿಸ್ ಮಾಡಿದೆ, ನಾಳೆ 9:00 ಇಂದಿನ ವಿಶೇಷ ಕೇಳಿ. 11:10 ನಿಮ್ಮದೇ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಹಾಡುಗಳು ನಿಮ್ಮ ಜೊತೆ ಆದರೆ 11:30 ಕಲಾಭಾರತಿ. ಇನ್ನು 12:05 ನಿಮ್ಮದೇ ನೆಚ್ಚಿನ ಕರೆಗೊಂದು ಹಾಡು. 1:20 ಪದಬಂಧ. 2:15 ಸ್ಪಂದನ ನಿಮ್ಮ ಜೊತೆ ಆದರೆ 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. ಇನ್ನು 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಹಿಂದಿ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ. 4:00 ಪರಿಮಳ. ಇನ್ನು ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ನಿಮ್ಮ ಜೊತೆಯಾಗುತ್ತೆ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 6:02 ಗಾನ ಬಜಾನ ನಿಮ್ಮ ಜೊತೆ ಆದರೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. ಇನ್ನು 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಮಧುರ ಆಲಾಪ, ಮಧುರವಾದ ಹಿಂದಿ ಮತ್ತು ಕನ್ನಡ ಗೀತೆಗಳ ಮಿಶ್ರಣ, ಮಿಶ್ರ ಮಾಧುರ್ಯ ಹಾಡುಗಳ ಮಾಧುರ್ಯ. 9:15 ಹಿಂದಿ ಮೆಲೋಡಿಸ್ ನಿಮ್ಮ ಜೊತೆ ಆದರೆ 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವಂತಹ ಕಾರ್ಯಕ್ರಮಗಳ ಪರಿಚಯ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಈಗ ಓಲ್ಡ್ ಈಸ್ ಗೋಲ್ಡ್ ಅನ್ನ ಶುರು ಮಾಡೋಣ. ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ನಿಮ್ಮ ನೆಚ್ಚಿನ ಹಾಳೆಯ ಗೀತೆಗಳು ಉಂಡ್ಬರುತ್ತೆ, ಕೇಳಿ ಎಂಜಾಯ್ ಮಾಡಿ. ಮೊದಲಿಗೆ ಎಲ್ಲ

ಈ ಸಂಜೆಲಿ ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ ಅಂತ ಅಂದ್ರೆ ನಾವು ಕಾಣಕ್ ಸಿಗೋದು ಕೇವಲ ಟ್ರಾಫಿಕ್ ಮಾತ್ರ. ಆದ್ರೆ ಹಳ್ಳಿ ಕಡೆ ಆದ್ರೆ ಏನು ಸುಂದರವಾಗಿರುವಂತಹ ಪರಿಸರ, ಹಕ್ಕಿಗಳೆಲ್ಲ ಮರಳಿ ಗೂಡಿಗೆ ಹೋಗ್ತಾ ಇರೋದು, ರೈತರು ಮನೆಯಿಂದ ವಾಪಸ್ ಮನೆಗೆ ಹೋಗ್ತಾರೆ, ಹೊಲದಿಂದ ಮನೆಗೆ ಹೋಗ್ತಾರಂತಹ ದೃಶ್ಯಗಳು ಕಾಣಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬೆಂಗಳೂರಿನಲ್ಲಿ ಬೆಂದ ಕಾಳೂರಿನಲ್ಲಿ ಕಣ್ಣಿಗೆ ಸಿಗೋದು ಬರೀ ಟ್ರಾಫಿಕ್ ಮಾತ್ರ, ಗಾಡಿಗಳ ಸದ್ದು. ಅಲ್ಲಿ ಎಲ್ಲರೂ ಜನರು ಬಿಸಿ ಲೈಫಲ್ಲಿ ಮನೆಗೆ ವಾಪಸ್ ಹೋಗ್ತಾ ಇರದಂತೆ ಅಷ್ಟೇ ಕಣ್ಣಿಗೆ ಬಿಡುತ್ತೆ. ಹೊತ್ತಲ್ಲಿ ನಿಮ್ಮ ಕಿವಿಗೆ ತಂಪಾದ ಹಾಡುಗಳನ್ನ ವಿವಿಧ ಭಾರತಿ ಪ್ರತಿ ಸಂಜೆ 5 ಗಂಟೆ 5 ನಿಮಿಷಕ್ಕೆ ತರುತ್ತೆ. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ಈಗ ಕೇಳಿ ಎತ್ತ ತಿರುಗಲಿ ಕಣ್ಣು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೊಂದಷ್ಟು ಬ್ಯೂಟಿಫುಲ್ ಓಲ್ಡ್ ಗೀತೆಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
3: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
0: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
3: ಹಾಗೂ ಸಂಜೆ 5:02.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 5:30. ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ನಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಶುಭ ಸಂಜೆ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದೀರಾ ಬಹಳಷ್ಟು ಜನ ಸ್ನೇಹಿತರು, ಧನ್ಯವಾದ.

ತಮ್ಮ ಸಂದೇಶಕ್ಕೆ ಕವಿತಾ ಅವರು ಧಾರವಾಡದಿಂದ, ನಂತರ ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ, ಕೌಸಲ್ಯ ಬನಶಂಕರಿಯಿಂದ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಮಾಲಾ ಮಾಚೋಹಳ್ಳಿಯಿಂದ ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಮನದಷ್ಟು ಸಂದೇಶಗಳು ಬಂದಿದೆ. ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಈ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ.

ಇಂತಹ ಅದ್ಭುತವಾದ ಹಾಡುಗಳನ್ನ ಕೇಳಬೇಕು ಅಂದ್ರೆ ನೀವು ಟ್ಯೂನ್ ಮಾಡಬೇಕಾಗಿರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 5:40. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ

0: ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
4: ಸರ್. ನೋಡಿ, ಈಗ ನಾವು ಏನಾದರೂ ಒಂದು ಅಫೆನ್ಸ್ ಆಯ್ತು, ತಪ್ಪಾಯ್ತು ಅಂತ ಹೇಳಿ ಯಾವ್ದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗಲಿ ಮತ್ತೊಂದು ಮಾಡೋದಾಗಲಿ, ನಮ್ಮ ಕೆಲಸ ಮಾಡಿಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ್ಲಿ,
2: ಲಂಚಕ್ಕೆ ಬೇಡಿಕೆ ಇಟ್ಟಾಗ
4: ಬೇಡಿಕೆ
2: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತಿದ್ರಿ. ಲಂಚ ಒಂದೇ ಅಂತಲ್ಲ,
4: ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕಾಗತ್ತೆ. ಅಂದ್ರೆ ಈ ನಾವು ಯಾವುದೇ ಕೋರ್ಟಿಗೆ ಹೋದ್ರೂ ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಆಗಲಿ ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
2: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂತ ತಾರೀಕಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದ್ರ ಉಲ್ಲೇಖ ಮಾಡಿಕೊಂಡು ತಗೋಬೇಕಾಗುತ್ತೆ.
4: ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ. ಅಫಿಡವಿಟ್
2: ಕಂಪ್ಲೇಂಟ್
4: ಖುದ್ದಾಗಿ ಕೊಡಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ಖುದ್ದಾಗಿ ಕೊಡಬಹುದು. ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು.
2: ಫೋನ್ ಮಾಡಿ ಹೇಳ್ಬೋದಾ?
4: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
2: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
4: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್. ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
2: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದ್ ಅರ್ಜಿ ಕೊಟ್ಟಿರ್ತೀವಿ, ನಮ್ಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
4: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ
2: ಆಗೋದಿಲ್ಲ. ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ.

ವೈಜ್ಯ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 5:46 ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಓಲ್ಡೀಸ್ ಗೋಲ್ಡ್ನಲ್ಲಿ ಒಂದಷ್ಟು ಚಂದದ ಹಳೆಯ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಡಾಕ್ಟರ್ ಅಂಬುಜಾ ಮಳಖೇಡಕ ಅವರು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಗೋಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಒಮ್ಮೆ ನಿನ್ನನ್ನು ಕಂಡು ತುಂಬಾ ಹಾಡು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದಾರೆ. ಜಿ ಎಸ್ ಚಂದ್ರನ್ ಅವರು ಚಿತ್ರದುರ್ಗದಿಂದ ಎಲ್ಲಾ ಹಾಡುಗಳು ಚೆನ್ನಾಗಿದೆ ಅಂತಾದರೆ, ಹಾಗೆ ಮೋನಿಕಾ ಅವರು ಕೂಡ ಭಾಗ್ಯ ಸುರೇಂದ್ರ ಹೂವಿನ ಹೊಳೆಯಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು, ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಚನ್ನಪ್ಪ ಜೆಪಿ ನಗರ್ರಿಂದ ಹಾಡುಗಳ ಎಲ್ಲಾ ಸಾಹಿತ್ಯ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದಾರೆ. ಅಕ್ಕಮಹಾದೇವಿ ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ತುಂಬಾ ಖುಷಿ ಆಗ್ತಾ ಇದೆ ಹಳೆ ಹಾಡುಗಳನ್ನ ಕೇಳ್ತಾ ಅಂತ ಹೇಳ್ತಾ ಇದಾರೆ. ಮತ್ತೊಂದಿಷ್ಟು ಗೀತೆಗಳು ನಿಮ್ಗಾಗಿ ಮಾಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ವೀರಪ್ಪನಾಯಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಅವರು ಸಂದೇಶವನ್ನ ಕಳಿಸ್ಕೊಡಿದ್ರೆ, ಇಂತಹದ ಇಂಪಾದ ಹೊತ್ತಲ್ಲಿ ಇಂತಹ ಹಾಡುಗಳನ್ನ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಇದ್ದಾರೆ. ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಅಂತ ಪ್ರಮೀಳಾ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ನಮಸ್ಕಾರ, ನಾವು ಪ್ರತಿನಿತ್ಯ ಉಳಿಸ್ಕೊಳ್ ಕೇಳ್ತೀವಿ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಏಕೆ ಅರಸು ತಲಕಾವೇರಿ ಬಡಾವಣೆಯಿಂದ ಬೆಂಗಳೂರಿನಿಂದ ಉಳಿಸ್ಕೊಳ್ಳ ಹಾಡುಗಳು ಚೆನ್ನಾಗಿತ್ತು ಅಂತ ಇದ್ರೆ, ಮಳೆಯ ತಂಪು ಇತ್ತು ಇಲ್ಲಿ, ಹಾಗಾಗಿ ಜೊತೆಗೆ ಹಾಡುಗಳು ಇನ್ನೂ ಚೆನ್ನಾಗಿತ್ತು ಅಂತ ಇದ್ರೆ, ಸರ್ವೇಶ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುಮಾ ಸುಂಕದಕಟ್ಟೆಯಿಂದ ಹಲಸೂರಿನಿಂದ ರಾಜೇಶ್ ಅವರು, ಗೀತಾ ನಾಗಪ್ಪ ಶಿವಮೊಗ್ಗದಿಂದ, ಗುಳೇದಗುಡ್ಡದಿಂದ ವಿರೂಪಾಕ್ಷ ಅವರು ಶುಭ ಸಂಜೆ, ಹಾಡುಗಳು ಚೆನ್ನಾಗಿದೆ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜವರೇಗೌಡ ಗುಡ್ ಈವ್ನಿಂಗ್ ಅಂತ ಇದ್ದಾರೆ. ಶುಭ ಸಂಜೆ, ಕಾರ್ಯಕ್ರಮ ಚೆನ್ನಾಗಿ ಮುಡಿಯುವಂತೆ ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಹಿರಿಯಣ್ಣ ಎನ್ ಜಿ ಅವರು ಸಂದೇಶ ಕಳಿಸಿದ್ದಾರೆ. ಆರತಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಶ್ರೀನಿವಾಸ ನಗರದಿಂದ ಸೂಪರ್ ಹಾಡುಗಳು, ಧನ್ಯವಾದ ಅಂತ. ನಿರ್ಮಲ ಗೊರಗುಂಟೆಪಾಳ್ಯದಿಂದ ಹಾಗೆ ಗುಡ್ ಈವ್ನಿಂಗ್, ಒಳ್ಳೆ ಒಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ದಾರೆ. ಗಾಳಿಮಾದು ಚಿತ್ರದ ಗೀತೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇರೋದು ಶಶಿವಳ ಅರಸೀಕೆರೆ ತಾಲೂಕಿನಿಂದ. ಹಾಗೆ ಬಾಗಲಕೋಟೆ ಜಿಲ್ಲೆ ಬರಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮ್ಮಟಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಾಲಿನಿ ಬಸವರಾಜ್ ಜಕ್ಕ ಸಂದರ್ಭದಿಂದ, ಹಾಡುಗಳು ಚೆನ್ನಾಗಿದೆ ಅಂತ ಇದ್ರೆ, ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಓಲ್ಡ್ ಈಸ್ ಗೋಲ್ಡ್ನ ಸ್ಪೆಷಲ್ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಒಂದಷ್ಟು ಚಂದದ ಹಳೆಯ ಇಂಪಾದ ಹಿತವಾದ ಕನ್ನಡ ಗೀತೆಗಳನ್ನ ಕೇಳಿದ್ರಿ. ಸಮಯ ಆಗ್ತಾ ಇದೆ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯುವ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಿದ್ದಾರೆ. ಕರ್ನಾಟಕದ ಸಾಧಕರಾದ ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಪ್ರಭಾಕರ್ ಕೋರೆ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಮರಣೋತ್ತರವಾಗಿ

ಕಿ ಟಿಟಿ ಜಗನ್ನಾಥನ್ ಅವರಿಗೆ ನೀಡಲಾಗಿರುವ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಷ್ಟಪತಿಗಳು ಇದೀಗ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಹಾಗೂ 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡುತ್ತಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಯನ್ನು ಸ್ಮರಿಸಿದರು. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ವಿದೇಶಾಂಗ ಸಚಿವ ಬಾಟ್ಸೆತ್ಸ್ಕೆ ಬಟ್ಮೊಂಕ್ ಮತ್ತು ಕೈಗಾರಿಕಾ ಹಾಗೂ ಗಣಿ ಸಚಿವ ಗೊಂಗೊರ್ ದಾಮ್ದಿನ್ಯಾಮ್ ಅವರೊಂದಿಗೆ ಜಂಟಿಯಾಗಿ ಮಂಗೋಲ್ ತೈಲ ಸಂಸ್ಕರಣಾಗಾರ ಯೋಜನೆಯ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಟ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ 25ರಂದು ಕೊಪ್ಪಳ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿಯೋಜಿಸಿದ ನಿಯೋಗದ ಸದಸ್ಯರನ್ನು ಆಹ್ವಾನಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 653 ಅಂಕಗಳಷ್ಟು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 76,441 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 220 ಇಳಿಕೆ ಕಂಡು ದಿನದ ಅಂತ್ಯಕ್ಕೆ 23,883 ಅಂಕಗಳಲ್ಲಿ ದಾಖಲಾಗಿದೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ರಾಷ್ಟೀಯ ಕ್ರೀಡಾ ಮಂಡಳಿ ಎನ್ಎಸ್ಬಿ ಅಧ್ಯಕ್ಷರು ಹಾಗೂ ಇಬ್ಬರು ಸದಸ್ಯರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಕ್ರೀಡಾ ಸಚಿವಾಲಯದ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಮುಂದಿನ ತಿಂಗಳ 22 ಕೊನೆಯ ದಿನವಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ನಮಸ್ಕಾರ, ಸಮಯ 6:05. ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರೋರು, ಮನೆಗೆ ಹೋಗ್ತಾ ಇರೋರು, ಈಗಾಗಲೇ ಮನೆಗೆ ತಲುಪಿರೋರು, ಎಲ್ರಿಗೂ ಇಂದಿನ ಸಂಜೆ ಶುಭವಾಗ್ಲಿ. ಸೊ ಎಲ್ರಿಗೂ ಶುಭ ಸಂಜೆ. ಗಾನ ಬಜಾನ ಶುರು ಮಾಡುವಂತಹ ಸಮಯ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಇವತ್ತು ಒಂದು ವಿಚಿತ್ರವಾದ ವಿಷಯದ ಬಗ್ಗೆ ಮಾತಾಡೋಣ. ಏನು ವಿಷಯ? ಒಂದು ಪ್ರಶ್ನೆನೇ ವಿಚಿತ್ರವಾಗಿದೆ. ನೀವು ನಿಮ್ಮ ಜೀವನದಲ್ಲಿ ಕೊನೆಯ ಬಾರಿ ಇಲ್ಲ ಅಂತ ಹೇಳಿದ್ದು ಯಾವಾಗ? ನೋ, ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅಂತ ನೋ ಅಂತ ಹೇಳಿದ್ದು ಯಾವಾಗ? ಇನ್ನೂ ಕಷ್ಟದ ಪ್ರಶ್ನೆ ಕೇಳ್ತೀನಿ. ಕೊನೆಯ ಬಾರಿ ನೋ ಅಂತ ಅಂತ ಹೇಳಬೇಕಿತ್ತು, ಹೇಳೋಣ ಅಂತ ಅನ್ನಿಸ್ತಾ ಇತ್ತು, ಬಟ್ ಆದ್ರೆ ಹೇಳಕ್ಕಾಗದೆ ಎಸ್ ಅಂತ ಒಪ್ಕೊಂಡ್ಬಿಟ್ಟೆ ಅಂತ ಅನ್ಸಿದ್ ಯಾವಾಗ? ಕೆಲವರು ಯೋಚಿಸ್ತಾ ಇರ್ತಾರೆ, ಬೆಳಗ್ಗೆ ಬಾಸ್ ಮೀಟಿಂಗ್ ಕರೆದ್ರು, ಹೋಗಕ್ಕೆ ಇಷ್ಟ ಇರಲ್ಲ, ಬಟ್ ಸ್ಟಿಲ್ ಆದರೂ ಕೂಡ ನೋ ಅನ್ನೋದ್ರ ಬದಲು ಸರಿ ಸರ್ ಬರ್ತೀನಿ ಅಂತ ಅಂದಿರ್ತಾರೆ. ಇನ್ನೊಂದಷ್ಟು ಜನ ಬಾಸ್ ಹೇಳಿರ್ತಾರೆ, ವೀಕೆಂಡ್ ಕೆಲಸ ಮಾಡ್ತೀಯ ಅಂತ, ಮಾಡಕ್ಕೆ ಇಷ್ಟ ಇರಲ್ಲ, ನೋ ಅಂತ ಹೇಳೋ ಭರದಲ್ಲಿ ಹೇಳೋಕ್ಕೋಗಿ ಏನು ಅನ್ಕೋತಾರೇನೋ ಅಂತ ಎಸ್ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಮತ್ತಾರು ಸ್ನೇಹಿತರು ಹಣ ಕಳಿಸ್ತೀವಿ ಒಂದಿಷ್ಟು ಅಂತ ಹೇಳಿರ್ತಾರೆ, ನೋ ಕಣೋ ಇಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಏನು ಅನ್ಕೊಂಡ್ಬಿಡ್ತಾನೋ ಫ್ರೆಂಡು ಅಂತ ಹೇಳಿ ಸರಿ ಕಣೋ ಕಳಿಸ್ತೀನಿ ಅಂತ ಒಪ್ಕೊಂಡಿರ್ತೀರ. ಎಷ್ಟೋ ಬಾರಿ ಜೀವನದಲ್ಲಿ ನೋ ಅಂತ ಹೇಳೋದನ್ನ ಬಿಟ್ಟು ಎಸ್ ಅಂತ ಹೇಳಿ ಒಪ್ಕೊಂಡಿರ್ತೀವಿ. ಎಷ್ಟೋ ಬಾರಿ ಎಸ್ ಹೌದು ಅನ್ನೋದು ಒಪ್ಪಿಗೆ ಅಲ್ಲ, ಅದು ಒತ್ತಡ. ಎಲ್ಲಿ ನಮ್ಮ ಬಗ್ಗೆ ಯಾರು ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋ ಭರದಲ್ಲಿ ಎಲ್ಲದಕ್ಕೂ ಒಪ್ಕೊಂಡು ಒಪ್ಕೊಂಡು ಎಸ್ ಎಸ್ ಎಸ್ ಅಂತ ಹೇಳ್ತಿರ್ತೀವಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲರ್ನ್ ಟು ಸೇ ನೋ, ನೋ ಅಂತ ಹೇಳೋದಕ್ಕೆ ಕಲೀರಿ, ಆಗಲ್ಲ ಅಂತ ಹೇಳೋದಕ್ಕೆ ಕಲೀರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟೋ ಬಾರಿ ನೋ ಅಂತ ಹೇಳೋದು ಗಂಟಲಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಹಾಗೆ ಕೆಲವೊಮ್ಮೆ ಜನರು ನಮ್ಮ ಹೌದುಗಳನ್ನು ಎಷ್ಟೆಷ್ಟು ವಿಚಾರಗಳಿಗೆ, ಯಾವ್ಯಾವ ವಿಚಾರಗಳಿಗೆ ಸರಿ ಓಕೆ ಅಂತ ಅಂದಿರ್ತೀವಿ ಅದನ್ನ ನೆನ್ಪಿಟ್ಕೊಳ್ಳಲ್ಲ. ಆದರೆ ಹೇಳದೆ ಉಳ್ಕೊಂಡಂಥ ಒಂದು ಇಲ್ಲ ಆಗಲ್ಲ, ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಹೇಳೋ ಒಂದೇ ಒಂದು ಇಲ್ಲ ಅಥವಾ ನೋವನ್ನು ಮಾತ್ರ ವರ್ಷಗಳ ಗಟ್ಟಲೆ ನೆನ್ಪಿಟ್ಕೊಂಡಿರ್ತಾರೆ ಅಲ್ವಾ? ಏನಂತೀರಾ? ನೀವು ಕೂಡ ರೀಸೆಂಟ್ ಆಗಿ ನೋ ಅಂತ ಹೇಳ್ಬೇಕಿತ್ತು ಮಂಜುನಾಥ್, ಬಟ್ ಸ್ಟಿಲ್ ಹೇಳಕ್ಕಾಗದೆ ಎಸ್ ಅಂತ ಒಪ್ಕೊಂಡ್ಬಿಟ್ಟೆ, ಈಗ ಪ್ರೆಷರ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ವಾಟ್ಸ್ಆಪ್ ಸಂಖ್ಯೆ 9483091029 ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೊಳ್ಳಿ. ನೀವೇ ಲರ್ನ್ ಟು ಸೇ ನೋ ಅಥವಾ ನೀವು ನೋ ಅಂತ ಹೇಳೋದಕ್ಕೆ ಕಲ್ತಿದ್ದೀರಾ, ಕಲಿತಾ ಇದ್ದೀರಾ, ಮುಂದೆ ಕಲಿಬೇಕಾ ಅಂತ ಕೂಡ ಹಂಚ್ಕೊಳ್ಳಿ. ಒಂದು ಸಕ್ಕತ್ತಾಗಿರೋ ಪಿಪಿ ಬೀಟ್ ನಿಮಗಾಗಿ.

ಗಾನ ಬಜಾನದಲ್ಲಿ ಸಾಕ್ತಾ ಇದೀವಿ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥು. ಎಷ್ಟೋ ಬಾರಿ ಒಂದಷ್ಟು ಪರಿಸ್ಥಿತಿಗಳಿರುತ್ತೆ, ಅದಕ್ಕೆ ಹೇಗಾದ್ರೂ ಮಾಡಿ ನೋ ಆಗಲ್ಲ ಅಂತ ಹೇಳಬೇಕು ಅಂತ ಅನ್ಕೋತೀವಿ, ಬಟ್ ಅನ್ಫಾರ್ಚುನೇಟ್ಲಿ ನೋ ಅಂತ ಹೇಳಕ್ಕಾಗಲ್ಲ, ಎಸ್ ಅಂತ ಒಪ್ಕೊಂಬಂದ್ಬಿಡ್ತೀವಿ. ಅದು ದೊಡ್ಡ ನಿರ್ಧಾರನೇ ಆಗ್ಬೇಕು ಅಂತ ಏನಿಲ್ಲ. ಈಗ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿರೋದಾಗಿರ್ಬಹುದು, ಅವನು ಬರ್ತಿ ಅಂತ ಕೇಳಿರ್ತಾನೆ, ಬರಕ್ಕೆ ಬೇರೆಯೇನೋ ಕೆಲಸ ಇರುತ್ತೆ, ಬಟ್ ಸ್ಟಿಲ್ ಅವನೇನು ಅನ್ಕೊಂಬಿಡ್ತಾನೋ ಭಾರದಲ್ಲಿ, ಸರಿ ಬರ್ತೀನಿ ಅಂತ ಒಪ್ಕೊಂಡಿರ್ತೀವಿ. ಕೆಲವೊಮ್ಮೆ ನಾವು ಎಸ್ ಅಂತ ಹೇಳೋದು ಕೆಲಸಕ್ಕೋಸ್ಕರಲ್ಲ, ಅಲ್ಲಿರೋ ವ್ಯಕ್ತಿಗೆ ಏನು ಆಗಬಾರ್ದು, ಅವರೇನು ಅನ್ಕೋಬಾರ್ದು ಅನ್ನೋ ಒಂದು ಕಾರಣದಿಂದ. ಎಷ್ಟೋ ಬಾರಿ ಬೇರೆಯವ್ರ ಕೆಲಸನೂ ಕೂಡ ನಮ್ಮ ತಲೆ ಮೇಲೆ ಹಾಕೊಂಡು ನಾವು ಮಾಡ್ತಾ ಇರ್ತೀವಿ, ಓನ್ಲಿ ಬಿಕಾಸ್ ಆಫ್ ಒಂದೇ ಒಂದು ಕಾರಣ, ನೋ ಅಂತ ನಾವು ಹೇಳೋದಿಲ್ಲ. ನೀವು ಕೂಡ ಆ ನೋ ಅಂತ ಹೇಳದೆ ಇರೋ ಕ್ಯಾಟಗರಿಗೆ ಸೇರ್ಕೋತೀರಾ? ವಾಟ್ಸಪ್ ಸಂಖ್ಯೆ 9483091019 ಕ್ಕೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ.

ಗಾನ ಬಜಾನದಲ್ಲಿ ನಾವೆಲ್ಲರೂ ಸಖತ್ತಾಗಿರೋ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜುನ್ ಮಂಜುನಾಥ್. ಒಂದು ಲೆಕ್ಕ ಹೇಳ್ತೀನಿ, ನಿಮ್ಮ ಹತ್ರ ದಿನಕ್ಕೆ 24 ಗಂಟೆ ಇದೆ, ನಿದ್ದೆ 7 ಗಂಟೆ, ಕೆಲಸ 8 ಗಂಟೆ, ಟ್ರಾಫಿಕ್ ಪ್ಲಸ್ ಊಟ 3 ಗಂಟೆ, ಉಳಿದಿದ್ದು 6 ಗಂಟೆ, ಅಷ್ಟೇ ನಮ್ಮ ಜೀವನ. ಈಗ ಫ್ರೆಂಡ್ ಫೋನ್ ಮಾಡ್ತಾನೆ, ಬ್ರೋ ಇವತ್ತು ಮೂವಿಗೆ ಬರ್ತೀಯಾ ಅಂತ ಹೇಳ್ತಾನೆ. ನಿಮಗೆ ಇಷ್ಟ ಇಲ್ಲ ಆದರೂ ಕೂಡ ಎಸ್ ಅಂತೀರಾ. 3 ಗಂಟೆ ಅಲ್ಲೇ ಹೋಗುತ್ತೆ ಬಾಸು, ಸ್ಯಾಟರ್ಡೆ ಬಂದು ರಿಪೋರ್ಟ್ ಮುಗಿಸು ಅಂತ ಹೇಳ್ತಾರೆ. ಮನಸ್ಸಲ್ಲಿ ನೋ ಅಂತ ಹೇಳಬೇಕು ಅಂತ ಇದೆ, ಬಟ್ ಸ್ಟಿಲ್ ಬಾಯಲ್ಲಿ ಓಕೆ ಸರ್ ಅಂತೀರಾ. ಇನ್ನು 2 ಗಂಟೆ ಅಲ್ಲಿ ಹೋಗುತ್ತೆ, ಉಳಿದಿದ್ದು 1 ಗಂಟೆ, ಅದರಲ್ಲಿ ರೀಲ್ಸ್ ನೋಡಿ ಮುಗಿಸ್ತೀವಿ. ಸ್ಟಡೀಸ್ ಹೇಳುತ್ತೆ ಅನಗತ್ಯ ಕೆಲಸಕ್ಕೆ ನೋ ಅಂದರೆ ವಾರಕ್ಕೆ 6-8 ಗಂಟೆ ಉಳಿಯುತ್ತಂತೆ. ಸೊ ನೋಡಿ, ನೋ ಅಂತ ಹೇಳಿ ಟ್ರೈ ಮಾಡಿ ಉಳಿಯುತ್ತಾ, ನನಗೆ ಸಂದೇಶಗಳನ್ನ ಕಳಿಸ್ಕೊಡಿ. ಅಂದರೆ ತಿಂಗಳಿಗೆ ಒಂದು ಪೂರ್ತಿ ದಿನ ಇದೆ, ಹಾಗೆ ವರ್ಷಕ್ಕೆ 12 ದಿನ. ಆ 12 ದಿನದಲ್ಲಿ ನೀವೊಂದು ಸ್ಕಿಲ್ ಕಲಿಬಹುದು, ಒಂದು ಪುಸ್ತಕನ ಓದಬಹುದು. ಒಂದು ಅಧ್ಯಯನದ ಪ್ರಕಾರ ನಿಜವಾಗ್ಲೂ ಸಕ್ಸಸ್ಫುಲ್ ಜನರು ಬಹುತೇಕ ಒಂದಷ್ಟು ವಿಷಯಗಳಿಗೆ ಬೌಂಡ್ರೀಸ್ಗಳನ್ನು ಸೆಟ್ ಮಾಡಿಕೊಂಡು ನೋ ಅಂತಾರೆ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಯಾವುದಕ್ಕೆ ಎಸ್ ಅನ್ಬೇಕು, ಯಾವುದಕ್ಕೆ ನೋ ಅನ್ಬೇಕು ಅಂತ. ಸುಖ ಸುಮ್ಮನೆ ಎಲ್ಲದಕ್ಕೂ ನಾನು ಮಾಡ್ತೀನಿ ಎಸ್ ಎಸ್ ಅಂತ ಹೇಳಲ್ಲ. ಎಲ್ಲಿ ನೋ ಅಂತ ಹೇಳ್ತಾರೋ, ಹೇಳಬೇಕೋ ಅಲ್ಲಿ ನೋ ಅಂತ ಹೇಳೇ ಹೇಳ್ತಾರೆ. ಮುಂದಿನ ಸಲ ಯಾರಾದರೂ ಟೈಮ್ ಕೇಳಿದ್ರೆ ನಿಮ್ಮ ಕ್ಯಾಲೆಂಡರ್ ನೋಡಿ, ನಿಮ್ಮ 24 ಗಂಟೆ ಕಂಪ್ಲೀಟ್ ಆಗಿ ನಿಮ್ಮದೇ ಎ ಟಿ ಎಂ ಥರ ಇಷ್ಟೆಲ್ಲರಿಗೂ ಕೊಡೋದು ಅವಶ್ಯಕತೆ ಇಲ್ಲ. ಏನೇನು ಬೇಕೋ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ನೋ ಅನ್ಬೇಕು ಅಲ್ಲಲ್ಲಿ ಮಿಸ್ ಮಾಡದೆ ನೋ ಅಂತ ಹೇಳಿ. ಏನೋ ಕೇಳಿದ್ರು ಅಂತ ತಕ್ಷಣ ಎಸ್ ಅಂತ ಒಪ್ಕೋಬೇಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ ಅಂತ ಒಂದು 10 ನಿಮಿಷ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ ಹೇಳಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಗಾನ ಭಜನದಲ್ಲಿ ಸಾಗ್ತಾ ಇದೀವಿ. ಗಾನ ಭಜನದಲ್ಲಿ ನಿಮ್ಮತೆ ಆಗಿರೋದು ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಜಗದೀಶ್ವರಾಚಾರ್ ಮಹಾಲಕ್ಷ್ಮಿಲಿ ಹುಟ್ಟಿನಿಂದ ಒಂದು ಚಂದದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಎಸ್ ಅಂತ ಹೇಳಿ ನನ್ನ ಜೀವನ ಮುಳುಗೋಯ್ತು ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿರೋದು ಯಾರು ಯಾರು, ಎಂ ಎ ಜಲವಾದಿ ಅವರು ಜಮಖಂಡಿಯಿಂದ. ಹಲಸೂರಿಂದ ರಾಜೇಶ್ ಅವರು, ಮಂಜುನಾಥ್ ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ, ಆದರೂ ಕೂಡ ಬದುಕಿನ ಬಗ್ಗೆ ಪಾಠ ಕಲ್ತಿದ್ದೀನಿ, ಹಾಗಾಗಿ ಇನ್ನು ಮುಂದೆ ಯಾರಿಗಾದರೂ ನೋ ಅಂತ ಹೇಳಬೇಕು ನೋಡೋಣ ಅಂತ ಇದ್ದಾರೆ. ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದು ಪ್ರಸನ್ನ ಅವರು. ಹಾಡುಗಳನ್ನ ಕೇಳ್ತಾ ಇದ್ದೀವಿ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಇದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು, ಶುಭ ಸಂಜೆ, ಕಾರ್ಯಕ್ರಮದ ವಿಷಯ ನಿಜವಾಗ್ಲೂ ಚೆನ್ನಾಗಿದೆ. ನಮ್ಮನೆಯಲ್ಲಿ ನಮ್ಮ ಯಜಮಾನರು ಮೊನ್ನೆ ಅಧಿಕ ಮಾಸದಲ್ಲಿ ಕಜ್ಜಾಯ ಮಾಡಿದ್ರು, ಯಾರು ಆರ್ಡರ್ ಕೊಟ್ಟಿರಲಿಲ್ಲ. ಆರ್ಡರ್ ಕೊಟ್ಟಿರಲಿಲ್ಲ ಅಂದ್ರೂ ಕೂಡ ಹಗಲು ರಾತ್ರಿ ಅನ್ನದೇ ಕಜ್ಜಾಯ ಮಾಡಿ ಬಹಳಷ್ಟು ಆರ್ಡರ್ ಇತ್ತು, ಒಂದಷ್ಟು ಜನ ಒಪ್ಕೊಂಡಿರಲಿಲ್ಲ, ಆದ್ರೂ ಕೂಡ ಹಗಲು ರಾತ್ರಿ ಅನ್ನದೇ ಕಜ್ಜಾಯ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದ್ರು. ಬೆಳಗ್ಗೆ ಹೇಳಿದ್ರೆ ಮಧ್ಯಾಹ್ನ, ರಾತ್ರಿಲಿ ಹೇಳಿದ್ರೆ ಬೆಳಗ್ಗೆ, ಬಿಡುವಿಲ್ಲದೆ ಒಂದೇ ಸಮನೆ ಕಜ್ಜಾಯನ ಯಾರಿಗೂ ಇಲ್ಲ ಅಂತ ಹೇಳದೆ ಮಾಡಿಕೊಟ್ರು. ಸೊ ಇವರ ಯಜಮಾನರಿಗೆ ಕಜ್ಜಾಯದ ಆರ್ಡರ್ ಇತ್ತು, ಅವರು ಕೇಳಿದ ತಕ್ಷಣ, ಇವರು ಬೆಳಗ್ಗೆ ಕೇಳಿದ ತಕ್ಷಣ ಮಧ್ಯಾಹ್ನ ಡೆಲಿವರಿ ಮಾಡ್ತೀನಿ, ಮಧ್ಯಾಹ್ನ ಕೇಳಿದ್ರೆ ಸಂಜೆ ಸಂಜೆ ಮಾಡಿದ್ರೆ ಬೆಳಗ್ಗೆ ಅಷ್ಟರಲ್ಲಿ, ಈ ರೀತಿ ಲೈಕ್ ಏನು ರೌಂಡ್ ದ ಕ್ಲಾಕ್ ವರ್ಕ್ ಮಾಡಿ ಕಜ್ಜಾಯನ ತಲುಪಿಸಿದ್ದಾರೆ. ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ಬೇಜಾರಾಯಿತು, ನನಗೂ ಆಗ ಕೆಲಸ ಜಾಸ್ತಿ ಆಯಿತು. ಈ ವಿಷಯ ಇವತ್ತು ತುಂಬ ಆಪ್ಟ್ ಆಗಿದೆ ನಮ್ಮ ಪರಿಸ್ಥಿತಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಹಾಗಾಗಿ ನಾವು ಒಂದೊಂದು ಸಂದರ್ಭಗಳಲ್ಲಿ ಎಲ್ಲಿ ನೋ ಅಂತ ಹೇಳಿದ್ದನ್ನು ಕಲ್ತ್ಕೋಬೇಕು. ಸೊ ಇವಾಗ ಪರ್ಟಿಕ್ಯುಲರ್ ಆಗಿ ಇಂಥ ಟೈಮಲ್ಲಿ ಆಗಲ್ಲ, ಇವಾಗ ಆಗುತ್ತೆ ಅಂತ ಒಪ್ಕೊಂಡ್ರೆ ನಮ್ಮ ಕೆಲಸ ಕೂಡ ರೆಡ್ಯೂಸ್ ಆಗುತ್ತೆ ಅಲ್ವಾ, ಒತ್ತಡ ಕಮ್ಮಿ ಆಗುತ್ತೆ. ಮೆಜಾರಿಟಿ ಒಟ್ಟು 15,000 ಕಜ್ಜಾಯ ಮಾಡಿದೆ ಅಂತ ಇದ್ದಾರೆ. ವಾಣಿಶ್ ಅವರು ಧಾರವಾಡದಿಂದ ಹಾಯ್ ಅಂತ ಇದ್ದಾರೆ. ಹಲೋ, ಮತ್ತಷ್ಟು ಬ್ಯೂಟಿಫುಲ್ ಗೀತೆಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಅಟ್ ದ ಸೇಮ್ ಟೈಮ್ ನೀವು ಕೂಡ ಬದುಕಲ್ಲಿ ನೋ ಅಂತ ಹೇಳಬೇಕು ಅಂತ ಅನ್ಕೊಂಡ್ರು ಕೂಡ ಆಗ್ತಾ ಇಲ್ಲ, ಇನ್ಮೇಲಾದರೂ ನೋ ಅಂತ ಹೇಳೋದಕ್ಕೆ ಕಲಿತೀನಿ ಅನ್ನೋದಾದರೆ ವಾಟ್ಸ್ಆ್ಯಪ್ ಸಂಖ್ಯೆ 9483 0 9 1 0 2 ಬರಲಿ,

ಸಮಯ ಆಗ್ತಾ ಇದೆ 6:40. ಈಗ ಕೇಳೋಣ ಪ್ರದೇಶ ಸಮಾಚಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟ್ರಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ

0: ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಪ್ರದಾನ ಮಾಡಿದರು. 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ರಾಜ್ಯದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟ್ರವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೋರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು, ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೋರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನವದೆಹಲಿಯಲ್ಲಿಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಅಡ್ಡ ಮತದಾನದ ಮೂಲಕ ಪಕ್ಷಕ್ಕೆ ದ್ರೋಹ ಬಗೆದವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. 2028 ಚುನಾವಣೆಗೆ ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷವನ್ನು ಗೆಲ್ಲಿಸಲು ವರಿಷ್ಠರು ಸೂಚಿಸಿದ್ದು ಅದರಂತೆ ನಡೆದುಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತಂತೆ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಅವರು, ಶಿವಮೊಗ್ಗ ಜಿಲ್ಲೆ ಎಲ್ಲಾ ರೀತಿಯಲ್ಲೂ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಅರ್ಹವಾಗಿದೆ ಎಂದು ಹೇಳಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಹೈಕೋರ್ಟ್ ಪೀಠ ಸ್ಥಾಪನೆಯಿಂದ ಸುಲಭವಾಗಿ ನ್ಯಾಯ ಸಿಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗವನ್ನು ಮಂಗಳೂರಿನ ಪ್ರತಿಷ್ಠಿತ ಪೀಠದ ವ್ಯಾಪ್ತಿಗೆ ತರುವ ಪ್ರಸ್ತಾಪನೆಗಳ ಬಗ್ಗೆ ವಕೀಲರು, ಕಕ್ಷಿದಾರರು ಮತ್ತು ಸಾರ್ವಜನಿಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 2 ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ಈ ನಡುವೆ ಮಳೆ ಅಭಾವದಿಂದ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಜವಾಬ್ದಾರಿ ಅರಿತು ಅಧಿಕಾರಿಗಳು ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಬಹುದು ಎಂಬುದರ ಬಗ್ಗೆ ಮುಂಚಿತವಾಗಿ ಮಾಹಿತಿಯನ್ನು ಪಡೆದುಕೊಂಡು ಅಂತಹ ಸ್ಥಳಗಳಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ಮಳೆಯಾಗಿ ಒಳಹರಿವು ಹೆಚ್ಚಳವಾಗುವವರೆಗೆ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕುಡಿಯುವ ಉದ್ದೇಶಕ್ಕಾಗಿ ನೀರನ್ನು ಕಾಯ್ದಿರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾಸ್ ಸಂಸ್ಥೆಯು ಬೆಳಗಾವಿಯ ಕೆಎಲ್ಇ ಕನ್ವೆನ್ಷನ್ ಕೇಂದ್ರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾಗಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆಯನ್ನು ನೀಡಿದರು. ಕೇಂದ್ರ ಸರ್ಕಾರದ ಸಚಿವಾಲಯಗಳು, ರಾಜ್ಯ ಸರ್ಕಾರದ ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳು, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ನೇರವಾಗಿ ವ್ಯವಹರಿಸಲು ನಾಗರಿಕರಿಗೆ ಒಂದು ಅನನ್ಯವಾದ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಳೆದ ವರ್ಷದಂತೆ ಈ ಸಲವೂ ಕರ್ನಾಟಕ ವಿಷನ್ ಪ್ರದರ್ಶನ ಯಶಸ್ಸು ಹೊಂದಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾಂಗ್ರೆಸ್ಗಾಗಿ ಕೆಲಸ ಮಾಡದವರಿಗೆ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ.

ಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಮಾತ್ರ ಅಲ್ಲ, ಎಲ್ಲವನ್ನೂ ಕೊಟ್ಟಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ, ಜೀವನ, ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದಂತಹ ಕೆಆರ್ ಸಂಜೀವ್ ಮಾತನಾಡಿ, ಮಾಹಿತಿಯುಕ್ತ ಮತ್ತು ಸಂವಾದಾತ್ಮಕ ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ನಿಮ್ಹಾನ್ಸ್ ಸೇವೆಯನ್ನು ಶ್ಲಾಘಿಸಿದರು. ಯುವಜನತೆ ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತರಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ದಾವಣಗೆರೆಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯರಾದಂತಹ ಸಿ ರಂಗೇಗೌಡ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನಶಮುಕ್ತ ಭಾರತ ಜಾಗೃತಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಯುವ ಮಾನವ ಸಂಪನ್ಮೂಲ ಹೆಚ್ಚಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಮಾದಕ ವಸ್ತುಗಳ ಆಕರ್ಷಣೆಗೆ ಒಳಗಾಗಿ ಅಮೂಲ್ಯ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಮತ್ತು ತುಂಗಭದ್ರಾ ಮಂಡಳಿಯ ಸಹಯೋಗದೊಂದಿಗೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ನಾಡಿದ್ದು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಜರುಗಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26 ಸಾಲಿನ ಕ್ರಿಕೆಟ್ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಬಲೂನ್ ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿರುವಂತಹ 2 ದಿನಗಳ ಅಂತರ ವಿಭಾಗ ಕ್ರೀಡಾಕೂಟದಲ್ಲಿ ಭಾಗಿಯಾಗಿರುವ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಂತ ಉಪಯುಕ್ತ ಎಂದು ತಿಳಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲಿನಿಂದ ಕಲಿಯಬಹುದಾದಂತಹ ಪಾಠ ನಿಮ್ಮನ್ನು ಪರಿಪಕ್ವಗೊಳಿಸುವುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ತುಸು ಬಿರುಸುಗೊಂಡಿದ್ದು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯ ಹಲವೆಡೆ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ವಿಜಯನಗರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇದೇ 22ರವರೆಗೆ ಮೋಡ ಕವಿದ ವಾತಾವರಣದೊಂದಿಗೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 30°C ಇದ್ದು, ಕನಿಷ್ಠ ತಾಪಮಾನ 21°C ದಾಖಲಾಗಿದೆ. ದೇಶಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚು ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಂದುವರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 2ನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯದ ಸಾಧನೆ ರಾಷ್ಟಕ್ಕೆ ಮಾದರಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ. ರಾಜ್ಯ ಬಿಜೆಪಿ ನಾಯಕರಿಂದ ದೆಹಲಿಯಲ್ಲಿ ವರಿಷ್ಠರಿಗೆ ಪ್ರಾಥಮಿಕ ವರದಿ ಸಲ್ಲಿಕೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ವಿಚಾರ. ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಸಂಸದ ಬಿವೈ ರಾಘವೇಂದ್ರ ಮನವಿ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
2: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.

0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
1: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
2: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
1: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
4: ಎದೆ ತುಂಬಿ ಹಾಡಿದೆನು ಬಂದು ನಾನು
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
3: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿತ್ತಾನೆ ರಂಗಪ್ಪ ನಾಗರಾಜ, ಕೀರಂ ನಾಗರಾಜ್, ಪ್ರಾಧ್ಯಾಪಕರು, ಬರಹಗಾರರು, ವಿಮರ್ಶಕರು, ಕಾವ್ಯ ಮಂಡಲ ಸಂಶೋಧನಾ ಕೇಂದ್ರವನ್ನು ಶುರು ಮಾಡಿದರು. ವಿದ್ಯಾರ್ಥಿಗಳಲ್ಲಿ ಭಾಷೆ ಬಗ್ಗೆ ಒಂದು ಬೆರಗು, ಕಲೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನು ಬೆಳೆಸಿದವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಸಾಹಿತ್ಯ ಅಕಾಡೆಮಿಗಳಲ್ಲಿ ಕಾರ್ಯನಿರ್ವಹಿಸಿದವರು. ಕಾವ್ಯದ ಕಡುಮೋಹಿ ಕೀರಂ ಅಂತ ಸಹೃದಯರು ಹೇಳ್ತಾ ಇದ್ರು. ಕೇಳೋಣ ಕೀರಂ ನಾಗರಾಜ್ ಅವರ ಧ್ವನಿ.

0: ಸಾಹಿತ್ಯದ ತತ್ವಗಳಿಗೂ ಅಥವಾ ವಿಮರ್ಶಾ ಚಿಂತನೆಗೂ ವಿಮರ್ಶಾ ವಿಚಾರಗಳಿಗೂ ಬಹಳ ನೇರವಾಗಿ ಬದ್ಧನಾಗಿ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ನಮ್ಮಲ್ಲೇ ಬಹಳ ಒಳ್ಳೆಯ ಉದಾಹರಣೆ ಅಂತ ಹೇಳಬೇಕಾದ್ರೆ ಕುವೆಂಪು ಮತ್ತು ಬೇಂದ್ರೆ ಅವರು. ಅವರು ನಮ್ಮ ಇಡೀ ವಿಮರ್ಶಾ ಪ್ರಸ್ಥಾನವನ್ನು ಅಥವಾ ಸಾಹಿತ್ಯ ತತ್ವದ ಪ್ರಸ್ಥಾನವನ್ನೇ ಒಂದು ರೀತಿಯಲ್ಲಿ ಪುನರಾವಲೋಕನ ಮಾಡಿ ಒಂದು ಹೊಸ ವಿಮರ್ಶಾ ತತ್ವವನ್ನು ಒಂದು ಸಮರ್ಥ ವಿಮರ್ಶಾ ಚಿಂತನೆಯನ್ನೇ ರೂಪಿಸಿಬಿಟ್ರು. ಅದರಿಂದ ವಿಮರ್ಶೆಯ ತತ್ವವನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಅವನು ಅದರ ಮೂಲಕನೇ ಶ್ರೇಷ್ಠ ಕೃತಿಯನ್ನು ರಚಿಸ್ತಾನೆ ಅಥವಾ ಮಹತ್ವದ ಕೃತಿಯನ್ನು ರಚಿಸ್ತಾನೆ ಅಂತ ಹೇಳಲು ಬರುವಂತಿಲ್ಲ. ಅಥವಾ ಅಂತಹ ವಿಮರ್ಶಾ ಚಿಂತನೆಗಳ ತಿಳುವಳಿಕೆಯೇ ಹೆಚ್ಚು ಇಲ್ಲದೇ ಇದ್ದಂಥ ಅವನು ಕೂಡ ಶ್ರೇಷ್ಠ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯವಿದೆ. ಅದರಿಂದ ಎಷ್ಟೋ ಬಾರಿ ತುಂಬ ಚೆನ್ನಾದ ವಿಮರ್ಶಾ ಚಿಂತನೆಯನ್ನು ತಿಳಿದುಕೊಂಡಂಥ ನಮ್ಮ ಅನೇಕ ಲೇಖಕರಿದ್ದಾರೆ, ಆದರೆ ಅವರ ಕೃತಿ ಅಂತಹ ಒಂದು ಮಹತ್ವದ ಅರ್ಥಪೂರ್ಣವಾಗಿರ್ತಕ್ಕಂತಹ ನಿರ್ಮಿತಿ ಆಗಿರೋಲ್ಲ. ಅದರಿಂದ ಸಾಹಿತ್ಯ ತತ್ವದ ಗ್ರಹಿಕೆಗೂ ಸಾಹಿತ್ಯದ ಸೃಷ್ಟಿಗೂ ಬಹಳ ನೇರವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಅಂತ ಹೇಳೋಕ್ಕೆ ಬರಲ್ಲ. ಅಷ್ಟೇ ಅಲ್ಲದೆ ಒಬ್ಬ ಲೇಖಕನೂ ಕೂಡ ಮೂಲತಃ ಒಬ್ಬ ವಿಮರ್ಶಕನೇ. ಯಾಕೆಂದರೆ ವಿಮರ್ಶನೆ ಪ್ರಜ್ಞೆ ಅಂತನ್ನುವುದು ಅವನ ಸೃಜನಶೀಲತೆಯಲ್ಲಿಯೇ ಅಂತರ್ಗತವಾಗಿರುತ್ತೆ. ಅದರಿಂದ ವ್ಯುತ್ಪತ್ತಿಯ ಒಂದು ಭಾಗವಾಗಿ ಅವನು ಸಾಹಿತ್ಯದ ತತ್ವ ಮೀಮಾಂಸೆಯ ವಿಚಾರಗಳು ವಿಮರ್ಶೆ ವಿಚಾರಗಳನ್ನು ತಿಳ್ಕೊಂಡಿರ್ತಾನೆ. ಆದರೆ ಸೃಜನಶೀಲತೆಯ ಕ್ರಿಯೆ ಇವುಗಳನ್ನೆಲ್ಲವನ್ನು ಕೂಡ ಮೀರಿ ಬೇರೆಯದೇ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆ ಲಕ್ಷ್ಯ ಲಕ್ಷಣಗಳ ನೆಲೆಗಳಿಂದ ಆಸೆಗೆ ಹೊಸ ವಿಮರ್ಶನ ತತ್ವಗಳು ಕೂಡ ನಿರ್ಮಾಣಗೊಳ್ತಕ್ಕಂಥದ್ದನ್ನು ನಾವು ಅನೇಕ ಕೃತಿಗಳಿಂದ ನೋಡೋಕ್ಕೆ ಸಾಧ್ಯ ಇದೆ. ನೆನಪು ಮಾಡ್ಕೊಳ್ಬೋದು ಅದನ್ನು. ಬಹಳ ಕೆಲವರು ಎಲ್ಲರೂ ಕೂಡ ಅದನ್ನು ಒಂದು ಚಾಲೆಂಜ್ ಅನ್ನೋ ರೀತಿಯಲ್ಲಿ ಕುವೆಂಪು ಅವರ ಪದ್ಯವನ್ನು ವಿವರಿಸ್ತಾರೆ. ನೀನು ಏರಬಲ್ಲಯ್ಯ ಅಂತನ್ನೋ ರೀತಿ ಒಳಗಡೆ ನೀನು ಏರು ಅನ್ನೋವಂತಹ ಒಂದು ನಿರ್ದೇಶನ ಇದ್ದ ಹಾಗೆ ತೋರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಒಂದು ರೀತಿ ಸೃಜನಶೀಲ ಲೇಖಕ ಮತ್ತು ಓದುಗ ಇವರಿಬ್ಬರ ಸಂಬಂಧ ಎಷ್ಟು ಅರ್ಥಪೂರ್ಣವಾಗಬೇಕು ಮತ್ತು ಅದೆಷ್ಟು ವಿಮರ್ಶಾತ್ಮಕವಾಗಬೇಕು ಎನ್ನುವ ಒಂದು ನೋಟವನ್ನು ಆ ಕವಿತೆ ಒಳಗೊಂಡ ಹಾಗೆ ತೋರ್ತಾ ಇದೆ. ಈ ರೀತಿ ಕುವೆಂಪು ಅವರ ಈ ಕವಿತೆ ಜೊತೆಗೆ ಕನ್ನಡದ ಅನೇಕ ಲೇಖಕರು ವಿಮರ್ಶಕರನ್ನು ಕುರಿತು ಬೇರೆ ಬೇರೆ ಮಟ್ಟಗಳಲ್ಲಿ ವಿಚಾರ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ತತ್ವ ವಿಚಾರದ ಚರ್ಚೆ ವ್ಯಾಪಕವಾಗಿಬಿಟ್ಟಿದೆ. ಇವಾಗ ಸಂಸ್ಕೃತಿಯ ತತ್ವ ಪ್ರಧಾನವಾದಂತಹ ಚರ್ಚೆ, ಇವಾಗ ನಮ್ಮ ಸಾಮಾಜಿಕ ಚಿಂತನೆಗಳ ಚರ್ಚೆ ಅಥವಾ ಮನಃಶಾಸ್ತ್ರೀಯವಾದಂಥ ನೆಲೆಗಳ ಚರ್ಚೆ ಅಥವಾ ರಾಜಕೀಯ ಸಿದ್ಧಾಂತಗಳ ಚರ್ಚೆ, ಈ ರೀತಿಯಾದಂತಹ ಒಂದು ರೀತಿ ಸಂಸ್ಕೃತಿ ಸಿದ್ಧಾಂತಗಳ ಚರ್ಚೆ ನಡೀತಾ ಇದೆಯೇ ಹೊರತು ಆ ಸಂಸ್ಕೃತಿಯ ಸಿದ್ಧಾಂತದ ಚರ್ಚೆಗೆ ಸಾಹಿತ್ಯವನ್ನು ಕೇಂದ್ರಗೊಳಿಸ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರ ಪ್ರಧಾನವಾಗಿಬಿಟ್ಟಿದೆ. ಅಂದರೆ ನಿಮಗೆ ಗೊತ್ತಿದ್ದಂಗೆ ಥಿಯೇಟಿಕಲ್ ಡಿಸ್ಕಷನ್ ಅದು ಭಾಳ ಪ್ರಧಾನ ಆಗಿಬಿಟ್ಟಿದೆ. ಆ ಥಿಯೇಟಿಕಲ್ ಡಿಸ್ಕಷನ್ ಮುಖ್ಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇಷ್ಟೆಲ್ಲ ರೀತಿಯಾದಂತಹ ತಾತ್ವಿಕ ಚರ್ಚೆಗೆ ಸಾಹಿತ್ಯ ಸೃಷ್ಟಿ ತುಂಬ ಗಂಭೀರವಾದಂಥ ಕೊಡುಗೆಗಳನ್ನು ಕೊಡುತ್ತೆ. ಅದು ಕೇವಲ ಸಾಹಿತ್ಯದ ಒಂದು ಬೇರೆಯದೇ ಆಗಿರ್ತಕ್ಕಂಥ ಶಿಸ್ತು ಅಂತ ತಿಳಿಯದೆ ಈ ಎಲ್ಲ ಚಿಂತನೆಗೆ ಮೂಲ ದ್ರವ್ಯವನ್ನು ಈ ಸಾಹಿತ್ಯದಿಂದ ನಾವು ಸ್ವೀಕರಿಸಬೇಕಾಗಿದೆ. ಕುವೆಂಪುರ ಕಾದಂಬರಿಗಳಿಂದ, ಕಾರಾಂತ್ರ ಕಾದಂಬರಿಗಳಿಂದ ಅಥವಾ ಲಂಕೇಶ್ವರ ನಾಟಕಗಳಿಂದ, ತೇಜಸ್ವಿಯವರ ಕೃತಿಗಳಿಂದ, ಕಂಬಾರರ ಕವಿತೆಗಳಿಂದ ನಿರಂತರವಾಗಿ ಹೊಸ ಚಿಂತನೆ, ಸಾಮಾಜಿಕ ಚಿಂತನೆಗಳು, ಹೊಸ ಒಟ್ಟಾರೆ ಹೇಳೋದಾದರೆ ಸಾಂಸ್ಕೃತಿಕ ಚಿಂತನೆ ಉತ್ಪನ್ನವಾಗ್ತಾ ಇದೆ. ಈ ಉತ್ಪನ್ನ ಈ ಇನ್ನಿತರ ಜ್ಞಾನ ಶಾಖೆಗಳಿಗೆ ಏಕೆ ಬೇಕಿಲ್ಲ ಅನ್ನುವಂಥ ಒಂದು ಅನುಮಾನ ನಮಗೆಲ್ಲರೂ ಕಾಡ್ತಾ ಇದೆ. ಹೀಗಾಗಿ ಇವತ್ತು ನಡೀತಾ ಇರ್ತಕ್ಕಂಥ ಸಾಹಿತ್ಯ ವಿಮರ್ಶೆ ಒಂದು ರೀತಿ ತಾತ್ವಿಕವಾದಂಥ ಗ್ರಹಿಕೆಯ ಕಡೆಗೆ ಒತ್ತು ಬಿದ್ದಿದೆಯೇ ಹೊರತು ಕೃತಿಯನ್ನು ಪ್ರಧಾನವಾಗಿ ಮಾಡಿಕೊಂಡು ಆ ಕೃತಿಯನ್ನು ವಿಶ್ಲೇಷಣೆ ಮಾಡತಕ್ಕಂತಹ ವಿಮರ್ಶಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನೀವು ಆಲಿಸಿದ್ದು ಕೆರಂ ನಾಗರಾಜ ಅವರ ಧ್ವನಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಿಸಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ

ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ನಡೆಯುತ್ತಿರುವಂತಹ ನಾಗರಿಕ ಅಶಾಂತಿ ಮತ್ತು ಹಿಂಸಾಚಾರಕ್ಕೆ ಭಾರತವೇ ಕಾರಣ ಎಂಬ ಪಾಕಿಸ್ತಾನದ ಆಧಾರರಹಿತ ಆರೋಪಗಳನ್ನು ಭಾರತೀಯ ವಿದೇಶಾಂಗ ಸಚಿವಾಲಯ ಬಲವಾಗಿ ತಿರಸ್ಕರಿಸಿದೆ. ಪಾಕಿಸ್ತಾನ ತನ್ನ ವೈಫಲ್ಯಗಳು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಿಂದ ಜಗತ್ತಿನ ಗಮನವನ್ನು ಬೇರೆಡೆ ಸೆಳೆಯಲು ಇಂತಹ ಹತಾಶ ಯತ್ನ ನಡೆಸುತ್ತಿದೆ ಎಂದು ಭಾರತ ಅಸಮಾಧಾನ ವ್ಯಕ್ತಪಡಿಸಿದೆ. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಮತ್ತು ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರುವಂತಹ ಪ್ರಸಿದ್ದ ಮಾತಾ ವೈಷ್ಣೋದೇವಿ ಗುಹಾದೇಗುಲಕ್ಕೆ ಪ್ರಸಕ್ತ ಸಾಲಿನಲ್ಲಿ ಭೇಟಿ ನೀಡಿದ ಭಕ್ತಾದಿಗಳ ಸಂಖ್ಯೆ ಈಗಾಗಲೇ 50 ಲಕ್ಷ ಗಡಿ ದಾಟುವ ಮೂಲಕ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ಮಾತಾ ವೈಷ್ಣೋದೇವಿ ಮಂಡಳಿ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆ ರಾಮಮಂದಿರದಲ್ಲಿ ಭಕ್ತರು ನೀಡಿದ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತ ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕನಕಪುರದ ದೇಗುಲ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯರಾದಂತಹ ದೇಗುಲ ಮಠದ ಪೂಜ್ಯ ನಿಪ್ರಸ್ವ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಅಂತಿಮ ದರ್ಶನ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಣಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೊಮ್ಮನಹಳ್ಳಿ ಗ್ರಾಮದ ಚನ್ನಕೇಶವ ದೇಗುಲದ ಕಲ್ಯಾಣಿ ಸಮೀಪ ಸ್ವಚ್ಛ ಭಾರತ್ ಮಿಷನ್ ಗ್ರಾಮದ ಯೋಜನೆ ಅಡಿ ವಿಶೇಷ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತಾರಾಷ್ಟೀಯ ಒಲಿಂಪಿಕ್ ದಿನದ ಅಂಗವಾಗಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ಶುಭಾಶಯ ಕೋರಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಸಮಯ 7:05. ಗಾನ ಬಜಾನನ ಮುಂದುವರಿಸುವಂತಹ ಸಮಯ. ಯಾಕೆ ಎಲ್ಲದಕ್ಕೂ ಎಸ್ ಅಂತೀವಿ, ನೋ ಅನ್ನೋದರ ಬದಲು ಅಂತ ನೋಡೋದಾದ್ರೆ ನಾವೇ ಒಂದು ಪ್ರಶ್ನೆ ಮಾಡ್ಕೋಬೇಕು ನಮಗೇನೆ.

ನಿಮ್ಗೆ ಎಲ್ರು ನಿಮ್ಮನ್ನ ಇಷ್ಟಪಡ್ಬೇಕು ಅಂತ ಅನ್ಸುತ್ತಾ? ನಿಜ ಹೇಳಿ. ನಮ್ಮೆಲ್ರಿಗೂ ಒಂದು ಹಾಟ್ ಇದೆ, ಯಾರಿಗೂ ಬೇಜಾರು ಮಾಡಬಾರ್ದು ಅನ್ನೋ ಒಂದು ಯೋಚನೆ ಇದೆ. ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಮ್ಮ ಕಂಪ್ಲೀಟ್ ಡೇನೆ ಹಾಳಾಗುತ್ತೆ. ಯಾರಾದರೂ ಮೆಸೇಜ್ಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ನಾನೇನಾದರೂ ತಪ್ಪು ಮಾಡಿದ್ನ ಅಂತ ಯೋಚನೆ ಮಾಡ್ತೀವಿ. ಆದರೆ ಎಲ್ರಿಗೂ ಇಷ್ಟ ಆಗುವಂಥ ಪ್ರಯತ್ನ ಮಾಡ್ತೀವಲ್ಲ, ಅದು ಸ್ವಲ್ಪ ವಿಚಿತ್ರ. ಯಾಕಂದರೆ ಅದಕ್ಕೆ ಒಂದು ನಿಯಮ ಇದೆ, ನೀವು ಬದಲಾಗ್ತಾ ಇರಬೇಕು. ಒಬ್ಬರಿಗೆ ಜಾಸ್ತಿ ಮಾತಾಡಬೇಕು, ಇನ್ನೊಬ್ಬರಿಗೆ ಕಮ್ಮಿ ಮಾತಾಡಬೇಕು, ಅವ್ರಿಗೆ ಒಪ್ಪಬೇಕು, ಇವರಿಗೆ ವಿರೋಧಿಸಬೇಕು, ಇದೆಲ್ಲ ಮಾಡಿ ಮಾಡಿ ಮಾಡಿ ಕೊನೆಗೆ ನಿಮಗೆ ನೀವೇ ಒಂದಿನ ಕೇಳ್ಕೋತೀರಾ ನಿಮ್ಮ ನಿಜವಾದ ವರ್ಷನ್ ಯಾವುದು ಅಂತ. ಇದು ತಪ್ಪಲ್ಲ, ಆದರೆ ಒಂದು ವಿಚಾರ ನೆನ್ಬಿಟ್ಕೊಳ್ಳಿ, ಎಲ್ರಿಗೂ ಇಷ್ಟ ಆಗೋದು ಏನು, ನಿಮ್ಮನ್ನೇ ಕೊನೆಗೆ ಒಂದು ಪ್ರಾಬ್ಲಮ್ಗೆ ಸಿಲುಕಿ ಹಾಕ್ಸುತ್ತೆ. ಹಾಗಾಗಿ ಎಷ್ಟೊಂದು ವಿಚಾರಗಳಲ್ಲಿ ನಾವು ನೋ ಅಂತ ಹೇಳೋದನ್ನ ಕಲಿಬೇಕು. ಕಲ್ತಿದ್ದೀರಾ ನೀವು ನೋ ಅಂತ ಹೇಳೋದಕ್ಕೆ? ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9483091029.

ಗಾನ ಬಜಾನದಲ್ಲಿ ಸಾಕ್ತಾ ಇದೀವಿ. ಲರ್ನ್ ಟು ಸೇ ನೋ, ನೋ ಅಂತ ಹೇಳಿ ಆಗಲ್ಲ ಅಂತ ಹೇಳಿದ್ನ ಕಲ್ತ್ಕೋಬೇಕು ಬದುಕಲ್ಲಿ ಒಂದಷ್ಟು ವಿಚಾರಗಳಿಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ.

ಕಾಫಿ ಲಿಮಿಟೆಡ್ ಎಡಿಷನ್. ಜನ ಯಾವ ಕಡೆ ನಿಲ್ತಾರೆ, ಫ್ರೀ ಕಾಫಿ ಇರೋ ಕಡೆನ ಅಥವಾ ಲಿಮಿಟೆಡ್ ಎಡಿಷನ್ ಇರುವಂತಹ ಸ್ಪೆಷಲ್ ಕಾಫಿ ಕಡೆನ? ಆಬ್ವಿಯಸ್ಲಿ ಲಿಮಿಟೆಡ್ ಇರುವಂತದ್ರ ಕಡೆ ಅಲ್ವಾ. ಸೊ ನೀವು ಕೂಡ ಲಿಮಿಟೆಡ್ ಎಡಿಷನ್ ಆಗ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ಐ ಕಾಂಟ್, ಐ ಕೆ ನಾಟ್, ನನ್ನ ಕೈಲಿ ಆಗಲ್ಲ ಅನ್ನೋದ್ರ ಬದಲು ಐ ಡು ನಾಟ್, ಐ ಡೋಂಟ್ ಅನ್ನ ಬಳಸಿ. ಭಾನುವಾರ ಕೆಲಸ ಮಾಡಲ್ಲ ಅಂದ್ರೆ ಪವರ್ಫುಲ್, ನನಗೆ ಭಾನುವಾರ ಆಗೋದಿಲ್ಲ ಅಂದ್ರೆ ಅದು ನಿಮ್ಮ ವೀಕ್ನೆಸ್ ಅನ್ನ ತೋರಿಸುತ್ತೆ. ಬ್ರೈನ್ಗೆ ಐ ಡೋಂಟ್ ಅಂದ್ರೆ ಇದನ್ನ ರೂಲ್ ಅಂತ ಫೀಡ್ ಮಾಡಿದಾಗುತ್ತೆ. ಸೊ ಐ ಕಾಂಟ್ ಅಂದ್ರೆ ಎಕ್ಸ್ಕ್ಯೂಸ್ ತರ ಆಗುತ್ತೆ. ಸೊ ನಾವೇ ಬೌಂಡ್ರೀಸ್ಗಳನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ನೋ ಅಂತ ಹೇಳಬೇಕೋ ಅಲ್ಲಲ್ಲಿ ನೋ ಅಂತ ಹೇಳಲೇಬೇಕು. ಒಂದಷ್ಟು ಸಂದೇಶಗಳು ಬಂದಿದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ. ಒಂದಷ್ಟು ಬ್ಯೂಟಿಫುಲ್ ಗೀತೆಗಳನ್ನ ನಂತರ

0: ಸಮಯ ಆಗ್ತಾ ಇದೆ 7:23. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವದ ಕಾಗದಿರೆ ಮುಕ್ತಿ. ಯುಕ್ತಿಯಿಂ ಕರ್ಣ ಚೇಷ್ಟಿತವ ತಿದ್ದುತೆ ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ. ಯುಕ್ತಿಯಿಂ ಕರ್ಣ ಚೇಷ್ಟಿತವ ತಿದ್ದುತೆ ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ.

ಮೋಕ್ಷ ಮುಕ್ತಿ ಎಂದರೇನು? ಬಂಧನದಿಂದ ಬಿಡುಗಡೆ ಎಂಬ ಸಾಮಾನ್ಯ ಅರ್ಥದಿಂದ ಹಿಡಿದು ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯಗಳೆಂಬ ಚತುರ್ವಿಧ ಮೋಕ್ಷಗಳವರೆಗೆ ನಾನಾರ್ಥಗಳಿವೆ. ಮೋಕ್ಷವೆಂದರೆ ಮನಸ್ಸಿನ ಒಂದು ಸ್ಥಿತಿಯೇ ಹೊರತು ದೇಹ ಬಿಡುವುದು, ಜೀವ ಬಿಡುವುದು, ಪರಲೋಕಗಳನ್ನು ಸೇರುವುದು, ಸ್ವರ್ಗಸುಖ ಅನುಭವಿಸುವುದು ಇತ್ಯಾದಿ ಅರ್ಥಗಳನ್ನು ಗಮನಿಸಬೇಕಿಲ್ಲ. ಈ ಬದುಕಿನ ಬಗ್ಗೆ ವಿಪರೀತ ಆಸಕ್ತಿ ಅಥವಾ ಅದಕ್ಕೆ ವಿರುದ್ಧವಾಗಿ ವಿಪರೀತ ನಿರಾಸೆ ಹೊಂದದೇ ಇರುವ ಸ್ಥಿತಿಯೇ ಮುಕ್ತಿ ಎನ್ನುತ್ತಾರೆ DVG. ಇದನ್ನೇ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಎನ್ನುತ್ತಾನೆ ಶ್ರೀಕೃಷ್ಣ. ಬದುಕಿನಲ್ಲಿ ಆಸಕ್ತನು ಕಲ್ಲು ಬಂಡೆ ಕಟ್ಟಿಕೊಂಡವನು ನೀರಿನಲ್ಲಿ ಮುಳುಗುವ ಹಾಗೆ ಪಾಪಪುಣ್ಯಗಳ ಕೋಟಲೆಯ ಸಾಗರದಲ್ಲಿ ಮುಳುಗುತ್ತಾನೆ. ವಿರಕ್ತಿ ನಿರಾಸೆ ಹೊಂದಿದವನು ಬೆಂಡನ್ನು ಕಟ್ಟಿಕೊಂಡು ನೀರಿನಲ್ಲಿ ತೇಲಿದಂತೆ ಬಾಹಿರನಾಗುತ್ತಾನೆ. ಇವೆರಡೂ ಮುಕ್ತಿಯ ಲಕ್ಷಣವಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಎಂದು ದಾಸರು ಹೇಳಿದಂತೆ ಯುಕ್ತಿಯಿಂದ ಇಂದ್ರಿಯಗಳ ಚೇಷ್ಟೆಗಳನ್ನು ತಿದ್ದುತ್ತ, ನಿಗ್ರಹಿಸುತ್ತ, ನಿಯಂತ್ರಿಸುತ್ತ, ಸಮತೋಲನದಲ್ಲಿ, ಸಮಸ್ಥಿತಿಯಲ್ಲಿ ಬಾಳನ್ನು ಸಾಧಿಸಬೇಕು. ಎತ್ತು ಏರಿಗೆಳೆದರೆ ಕೋಣ ನೀರಿಗೆಳೆಯಿತು ಎಂಬಂತೆ ಜಗ್ಗಾಡುವ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅಂತರಂಗ ಬಹಿರಂಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಶಕ್ತನೇ ಮುಕ್ತ ಎನ್ನುತ್ತಾರೆ DVG. ಇಂದ್ರಿಯ ಹತೋಟಿ ಅಂದಾಗ ಸಮತೆ, ಸಮನ್ವಯ, ಸಾಧನೆ. ಆಹಾರವಿಲ್ಲದೆ ಹಸುವಿನಿಂದ ದೇಹವನ್ನು ಕೃಶಗೊಳಿಸುವುದು ಅಲ್ಲ, ಅತಿಯಾಗಿ ಸೇವಿಸಿ ಅಜೀರ್ಣಕ್ಕೆ ಒಳಗಾಗುವುದು ಅಲ್ಲ ಎನ್ನುವ ಸ್ಥಿತಿ. ಹಿತವಾಗಿ, ಮಿತವಾಗಿ, ಶುಚಿಯಾಗಿ, ರುಚಿಯಾಗಿ ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು. ಅಂಥವನಿಗೆ ವೃತ್ತಿಯಾಗಲಿ ವಿರಕ್ತಿಯಾಗಲಿ, ಬೇಡಲೇ ಬೇಡವೆಂಬುದಾಗಲಿ, ಬೇಕೇ ಬೇಕೆಂಬುದಾಗಲಿ, ಅತಿರೇಕದ ಭಾವನೆಗಳೊಂದೂ ಇಲ್ಲದೆ ಎರಡರ ಸಮನ್ವಯದ, ಸಮರಸದ, ಸಮತೆಯ ಭಾವ ಅವನಲ್ಲಿರುತ್ತದೆ. ಅದೇ ನಿಜವಾದ ಮುಕ್ತಿಯ ಲಕ್ಷಣ.

ಬಿಟ್ಟು ತೊಡೆದು ಬಿಡು ನೆನಹಿಂದ ಕರೆ ಕರೆಯ ಬೇರುಗಳ ಮನದ ಗಂಟುಗಳ ತರಿದು ಬಿಡು ತೊರೆದು ಬಿಡು ತೊಡೆದು ಬಿಡು ನೆನಹಿಂದ ಕರೆಕರೆಯ ಬೇರುಗಳ ಮನದ ಗಂಟುಗಳ ಉರಕೆ ಸ್ವಗಸೆನಿಸಿದ ಪ್ರೀತಿಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ ಉರಕೆ ಸ್ವಗಸೆನಿಸಿದ ಪ್ರೀತಿಹಾರಮು ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ

ಮುಕ್ತಿ ಪಡೆಯುವುದು ಎಂದರೆ ಮನಸ್ಸನ್ನು ಸಂಸ್ಥಿತಿಯಲ್ಲಿಟ್ಟುಕೊಳ್ಳುವುದು ಎಂದು ಹೇಳಿಬಿಡುವುದು ಸುಲಭ, ಆದರೆ ಅದನ್ನು ಸಾಧಿಸುವುದು ಹೇಗೆ ಎಂದಾಗ ಅದು ಅಷ್ಟು ಸುಲಭವಲ್ಲ ಅಂತ ತಿಳಿಯುತ್ತದೆ. ಸಿಕ್ಕಿದ ಕಡೆ ಓಡುವ ಚಿಕ್ಕ ಮಗುವನ್ನು ಬೆನ್ನಟ್ಟಿ ಹಿಡಿದ ಹಾಗೆ ಸದಾ ಮನಸ್ಸನ್ನು ಪ್ರಯತ್ನಿಸಿ ಬೆನ್ನಟ್ಟಿ ಹಿಡಿಯುತ್ತಿರಬೇಕು, ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕು. ಹಾಗೆಯೇ ಲೋಕವ್ಯವಹಾರದಲ್ಲೂ ಆಸಕ್ತಿ, ಅಹಂಭಾವಗಳು, ಸ್ವಾರ್ಥಗಳು ಮತ್ತೆ ಮತ್ತೆ ಸುಳಿಯುತ್ತಿರುತ್ತವೆ, ಮಾಯಾ ಜಿಂಕೆ ಸೀತೆಯ ಮುಂದೆ ಸುಳಿದ ಹಾಗೆ. ಅವಕಾಶ ಸಿಕ್ಕಿದರೆ ಸಾಕು, ಕರ್ಣಗಳು ಇಂದ್ರಿಯಗಳು ದಾರಿ ತಪ್ಪುತ್ತವೆ. ಅದಕ್ಕೆ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಎಂದು ಹೇಳುತ್ತಾ ಮನದಲ್ಲಿ ತುಂಬಿ ನಿನ್ನ ಚರಣ ಕಮಲದಲ್ಲಿ ತುಂಬಿಯಾಗಿರಿಸು ಎಂದರು. ಹೀಗೆ ಸರ್ವಾರ್ಪಣ ಭಾವದಿಂದ ಮುಕ್ತನಾಗಿರಬೇಕಾದರೆ ನೆನಪಿನಿಂದ ನಮ್ಮ ಸ್ಮೃತಿಗಳ ಆಳದಲ್ಲಿ ಹುದುಗಿರುವ ಹಳೆಯ ಸಂಬಂಧಗಳ ಗಂಟುಗಳನ್ನು ತೊರೆದು ಬಿಡಬೇಕು. ನಿರ್ಭೀತಿಯಿಂದ ವರ್ತಿಸಲಾಗದ ಅಹಂತೆಯಿಂದ ಕೂಡಿದ ಮುಜುಗರಗಳನ್ನು ತೊಡೆದು ಹಾಕಿಬಿಡಬೇಕು. ಮನಸ್ಸಿನಲ್ಲಿರುವ ಮಮತೆಯ

0: ಗಂಟುಗಳನ್ನು ತೆರೆದು ಬಿಡಬೇಕು. ಇದೆಲ್ಲ ಸಾಧ್ಯವಾಗಬೇಕಾದರೆ ಮುಜುಗರದ ಬೇರುಗಳನ್ನು ತೆರೆದು ಬಿಡುವ ಶಕ್ತಿ, ನೆನಪುಗಳ ಬಂಧನಗಳನ್ನು ಕಿತ್ತೊಗೆವ ಸಾಮರ್ಥ್ಯ, ಮನಸ್ಸಿನಲ್ಲಿ ಅಂಟಿಕೊಂಡ ವ್ಯಾಮೋಹವನ್ನು ತೊರೆಯುವ ಸಂಕಲ್ಪ, ಇವೆಲ್ಲ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಬರಲು ಸಾಧ್ಯ. ನಾನು ಆತ್ಮರೂಪಿ, ಪರಬ್ರಹ್ಮ ಸ್ವರೂಪಿ, ಎಲ್ಲವೂ ಬ್ರಹ್ಮವಸ್ತುವಿಗೆ ಸೇರಿದ್ದು ಎಂಬ ಭಾವನೆಯನ್ನು ರೂಢಿಸಿಕೊಂಡಾಗ ಸಾಧ್ಯ. ಆಗ ಮಲಿನ ಮನ ನಿರ್ಮಲ ಮನವಾಗುತ್ತದೆ. ಈ ಎಲ್ಲ ಗಂಟುಗಳ ನಂಟು, ಅಂಟುಗಳ ತಂಟೆ ದೂರವಾಗುತ್ತದೆ. ಹೃದಯದಲ್ಲಿ ಉಕ್ಕುವ ಆತ್ಮಪ್ರೀತಿ ಕೊರಳಿಗೆ ಮುತ್ತಿನ ಹಾರವಂತೆ ಭೂಷಣವಾಗುತ್ತದೆ. ಇಲ್ಲದಿದ್ದರೆ ಈ ಎಲ್ಲ ಸಂಬಂಧದ ಬೇರುಗಳು, ವ್ಯಾಮೋಹದ ಗಂಟುಗಳು, ವಾಸನೆಯ ನೆನಪುಗಳು ಆತ್ಮಕ್ಕೆ ಹಾರವಾಗುವ ಬದಲು ಕರ್ತವ್ಯ ಚ್ಯುತಿಗೆ ಸಾಕ್ಷಿಯಾಗಿ ನೇಣು ಹಗ್ಗ ಉರುಳು ಆಗುತ್ತದೆ ಎಂಬ ಎಚ್ಚರಿಕೆಯನ್ನು ಡಿವಿಜಿ ನೀಡುತ್ತಾರೆ. ಮನಸ್ಸಿನ ಹುರುಳು ಅರಳಬೇಕೇ ಹೊರತು ಉರುಳಾಗಬಾರದು ಎಂಬುದು ಅವರ ನೀತಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು,
2: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು, ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು,
3: ಹಳೆಯ ಬಂಗಾರದ ಗೀತೆಗಳು,
2: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್,
3: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
2: ಹಾಗೂ ಸಂಜೆ 5:02. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 7:35. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕುಲಿಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೋ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ಧತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ವಿತರಣೆ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತ ಸಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರರಾದಂತಹ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕದ ಸಾಧಕರಾದ

0: ಡಾಕ್ಟರ್ ಸುರೇಶ್ ಹಾನಗವಾಡಿ, ಡಾಕ್ಟರ್ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾಕ್ಟರ್ ಪ್ರಭಾಕರ್ ಕೋರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮರಣೋತ್ತರವಾಗಿ ಟಿಟಿ ಜಗನ್ನಾಥನ್ ಅವರಿಗೆ ಘೋಷಣೆ ಮಾಡಲಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರ ಪರವಾಗಿ ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ಇಂದು ನಡೆದ ಸಮಾರಂಭದಲ್ಲಿ 2 ಪದ್ಮವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ 65 ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಕೇಂದ್ರ ಸರ್ಕಾರವು ಈ ಸಾಲಿನಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿತ್ತು. ಇದರಲ್ಲಿ 5 ಪದ್ಮ ವಿಭೂಷಣ, 13 ಪದ್ಮಭೂಷಣ ಮತ್ತು 113 ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು 2024 ಬ್ಯಾಚ್ನ 183 ಐಎಎಸ್ ಪ್ರೊಫೆಷನರಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿಯವರು, ವಿಕಸಿತ ಭಾರತ ಅಟ್ 2047ರತ್ತ ದೇಶದ ಪಯಣವನ್ನು ಮುನ್ನಡೆಸಲು ಯುವ ನಾಗರಿಕ ಸೇವಕರು ಸನ್ನದ್ದರಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಯುವ ಅಧಿಕಾರಿಗಳು ದೃಢ ಸಂಕಲ್ಪ ಮತ್ತು ಜನಕೇಂದ್ರಿತ ಆಡಳಿತದ ಮೂಲಕ ದೇಶದ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಬೇಕು ಎಂದ ಪ್ರಧಾನಿಯವರು, ಸರ್ಕಾರದ ಸಮಗ್ರ ಹೆಜ್ಜೆಯ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಇಲಾಖೆಗಳ ನಡುವಿನ ಪರಿಣಾಮಕಾರಿ ಸಮನ್ವಯದಿಂದ ಮಾತ್ರ ದೀರ್ಘಕಾಲೀನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯ ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ದಶಕಗಳ ಪ್ರತಿಯೊಂದು ನಿರ್ಧಾರವು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಯುವ ಜನರಿಗೆ ಅವಕಾಶಗಳ ಸೃಷ್ಟಿಗೆ ಪೂರಕವಾಗಿರಬೇಕು ಎಂದು ಒತ್ತಿ ಹೇಳಿದ ಅವರು, ಪ್ರಸ್ತುತ ಐಎಎಸ್ ಬ್ಯಾಚ್ನಲ್ಲಿ 40%ಕ್ಕಿಂತ ಹೆಚ್ಚು ಮಹಿಳಾ ಅಧಿಕಾರಿಗಳು ಇರುವುದರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿ ಪ್ರಸ್ತುತ 10 ಭಾರತೀಯ ಹಡಗುಗಳು ಉಳಿದುಕೊಂಡಿದ್ದು ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸವಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ಕತಾರ್ ಸ್ಫೋಟದಲ್ಲಿ 12 ಭಾರತೀಯರು ಸಾವನ್ನಪ್ಪಿದ್ದು 66 ಮಂದಿ ಗಾಯಗೊಂಡಿದ್ದಾರೆ. ಮೃತರ ಪಾರ್ಥಿವ ಶರೀರಗಳನ್ನು ತಾಯ್ನಾಡಿಗೆ ತರಲು ಕತಾರ್ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಪಿಒಕೆ ಅಶಾಂತಿಗೆ ಭಾರತವನ್ನು ಹೊಣೆ ಮಾಡಿರುವ ಪಾಕಿಸ್ತಾನದ ಆರೋಪವನ್ನು ತಳ್ಳಿಹಾಕಿದ ಅವರು, ಇದು ಪಾಕಿಸ್ತಾನದ ದಶಕಗಳ ಶೋಷಣೆಯ ಫಲವಾಗಿದ್ದು ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಜಾಗತಿಕ ಸಮುದಾಯವು ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರಾನ್, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ಭದ್ರತಾ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜಾಗತಿಕ ಸವಾಲುಗಳ ಕುರಿತು ಚರ್ಚಿಸಿದ್ದಾರೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಭಾರತ ಯುಎ ರಕ್ಷಣಾ ಪಾಲುದಾರಿಕೆ ಬಲಗೊಳ್ಳುತ್ತಿರುವುದನ್ನು ಶ್ಲಾಘಿಸಿದ ಅವರು, ಬಾಂಗ್ಲಾದೇಶದಲ್ಲಿ ದೇವತಾ ಮೂರ್ತಿಗಳ ಅಪವಿತ್ರೀಕರಣದ ವರದಿಗಳ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷತೆಯನ್ನು ಖಾತರಿಪಡಿಸಬೇಕೆಂದು ಬಾಂಗ್ಲಾದೇಶ ಸರ್ಕಾರಕ್ಕೆ ಭಾರತ ಕರೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 370ನೇ ವಿಧಿಯ ರದ್ದತಿಯೊಂದಿಗೆ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸು ನನಸಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಾಫೆಡ್ ಸಂಸ್ಥೆಯ ನೂತನ ಹರಾಜು ಪೋರ್ಟಲ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದ ಏಕತೆಗಾಗಿ ಪ್ರಾಣತ್ಯಾಗ ಮಾಡಿದ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಇದೇ ವೇಳೆ ಕೃಷಿ ಖರೀದಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಕನಿಷ್ಠ ಬೆಲೆ ತಲುಪಿಸಲು ಕರೆ ನೀಡಿದ ಅವರು, 12 ವರ್ಷಗಳ ಹಿಂದೆ ಸಂಕಷ್ಟದಲ್ಲಿದ್ದಂತಹ ನಫೆಡ್ ಇಂದು 74 ಲಕ್ಷ ರೈತರಿಗೆ ನೆರವಾಗುತ್ತಾ 30,000 ಕೋಟಿ ರೂಪಾಯಿ ವಹಿವಾಟು ನಡೆಸುವ ಬಲಿಷ್ಠ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಹೇಳಿದ್ದಾರೆ. ಸಚಿವರು ರೈತರ ಮಕ್ಕಳಿಗಾಗಿ ನಫೆಡ್, ಕಲ್ಯಾಣ್, ವಿದ್ಯಾರ್ಥಿ ವೇತನ ಮತ್ತು ದಾಸ್ತಾನು ನಿರ್ವಹಣೆಯ ದೃಷ್ಟಿ ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದರು. ಕೇಂದ್ರ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕಳೆದ 1 ದಶಕದಲ್ಲಿ ಕೃಷಿ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಈ ಪೋರ್ಟಲ್ ಮೂಲಕ ರೈತರು ಬೆಳೆ ಮಾರಾಟ ಮಾಡಿದ 48 ಗಂಟೆಗಳ ಒಳಗಾಗಿ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಎಲ್ನಿನೋ ಅಭಾವದಿಂದ ಉಂಟಾಗಬಹುದಾದಂತಹ ದುರ್ಬಲ ಮುಂಗಾರು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ರೈತರಿಗೆ ನೆರವಾಗಲು ಸರ್ಕಾರ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದಲ್ಲಿ ಇದುವರೆಗೆ ಶೇಕಡಾ 43% ಕಡಿಮೆ ಮಳೆಯಾಗಿದ್ದು ಜುಲೈ ತಿಂಗಳಲ್ಲೂ ಮುಂಗಾರು ದುರ್ಬಲವಾಗಿರುವ ಸಾಧ್ಯತೆ ಇದೆ. ದೇಶದ ಸುಮಾರು 315 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಆತಂಕವಿದೆ ಎಂದು ಹೇಳಿದ್ದಾರೆ. ಈ ಪರಿಸ್ಥಿತಿ ನಿಭಾಯಿಸಲು ಕಡಿಮೆ ನೀರು ಬೇಕಾಗುವ ಬೆಳೆ ಕಾಳುಗಳು, ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಅವರು ಸಲಹೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದವನ್ನು ಪುನರ್ ರೂಪಿಸಲು ಹಾಗೂ ಮುಂದುವರೆಸಲು ಉನ್ನತ ಮಟ್ಟದ ವ್ಯಾಪಾರ ಮಾತುಕತೆಗಳು ಇಂದು ಆರಂಭಗೊಂಡಿವೆ. ಅಮೆರಿಕದ ಸುಂಕ ನೀತಿಯಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಈ ವರ್ಷದ ಆರಂಭದಲ್ಲಿ ರೂಪುಗೊಂಡಿದ್ದಂತಹ ಒಪ್ಪಂದದ ಚೌಕಟ್ಟಿಗೆ ಅಡಚಣೆ ಉಂಟಾದಂತಹ ಹಿನ್ನೆಲೆಯಲ್ಲಿ ಎರಡೂ ರಾಷ್ಟಗಳು ಹೊಸದಾಗಿ ಮಾತುಕತೆಯನ್ನು ನಡೆಸುತ್ತಿವೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಅಮೆರಿಕವು ತನ್ನ ವ್ಯಾಪಾರ ಪಾಲುದಾರ ರಾಷ್ಟಗಳಿಂದ ಆಗಮಿಸುವ ಆಮದುಗಳ ಮೇಲೆ ವಿಧಿಸಿರುವ ತಾತ್ಕಾಲಿಕ ಶೇಕಡಾ 10% ಸುಂಕದ ಆದೇಶ ಜುಲೈ 24 ಅಂತ್ಯಗೊಳ್ಳಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರು ನೀಡಿದಂತಹ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳ ಕುರಿತು ತನಿಖೆ ನಡೆಸುತ್ತಿರುವಂತಹ 3 ಸದಸ್ಯರ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನ್ನ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಿದೆ. ಲಖನೌ ಆಯುಕ್ತ ಹಾಗೂ ಎಸ್ಐಟಿ ಮುಖ್ಯಸ್ಥ ವಿಜಯ್ ವಿಶ್ವಾಸ್ ಪಂತ್ ಅವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸಂಜಯ್ ಪ್ರಸಾದ್ ಅವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ವಿಜಯ್ ವಿಶ್ವಾಸ್ ಪಂತ್, ಇದು ಪ್ರಾಥಮಿಕ ತನಿಖಾ ವರದಿಯಾಗಿದ್ದು ತನಿಖೆ ಇಂದು ಮುಂದುವರೆದಿದೆ ಎಂದು ಹೇಳಿದ್ದಾರೆ. ದೇಣಿಗೆ ಹಣದ ದುರ್ಬಳಕೆ ಮತ್ತು ಹಣಕಾಸು ಅಕ್ರಮಗಳ ಆರೋಪಗಳ ಕುರಿತು ತನಿಖೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ನಡೆದ ಪರಿಶೀಲನೆಗಳ ವಿವರಗಳನ್ನು ಎಸ್ಐಟಿ ತನ್ನ ವರದಿಯಲ್ಲಿ ಸಲ್ಲಿಸಿದೆ ಎಂದು ಹೇಳಿದ್ದಾರೆ. 1993 ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 77 ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದಂತಹ ಪಿಕೆ ಮಿಶ್ರಾ ಮತ್ತು ಸಂಜೀವ್ ಸಚ್ದೇವ್ ಅವರಿದ್ದ ಪೀಠ ಈ ಮಧ್ಯಂತರ ಆದೇಶ ಹೊರಡಿಸಿ ಶಿಕ್ಷೆಗೆ ಒಳಗಾಗಿರುವಂತಹ ರಶೀದ್ ಖಾನ್ಗೆ ನೋಟಿಸ್ ಜಾರಿ ಮಾಡಿದೆ. ಜರ್ಮನಿಯ ಸುಹ್ನಲ್ಲಿ ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಶೂಟರ್ಗಳು ಇಂದು 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಪುರುಷರ 10 ಏರ್ ಪಿಸ್ತೂಲ್ ಜೂನಿಯರ್ ವೈಯಕ್ತಿಕ ವಿಭಾಗದಲ್ಲಿ ಶಿವ ನರ್ವಾಲ್ ಬೆಳ್ಳಿ ಹಾಗೂ ಯುಗ್ ಪ್ರತಾಪ್ ಸಿಂಗ್ ರಾಥೋಡ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪುರುಷರ 10 ಏರ್ ಪಿಸ್ತೂಲ್ ಜೂನಿಯರ್ ತಂಡ ವಿಭಾಗದಲ್ಲಿ ಶಿವ ನರ್ವಾಲ್, ಸಂದೀಪ್ ಬಿಷ್ಣೋಯ್ ಮತ್ತು ಚಿರಾಗ್ ಶರ್ಮಾ ಅವರ ತಂಡ ದೇಶಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿತು. 5 ಚಿನ್ನ, 3 ಬೆಳ್ಳಿ, 7 ಕಂಚು ಪದಕಗಳ ಜೊತೆಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 15 ಏರಿಕೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 65 ಸಾಧಕರಿಗೆ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕರ್ನಾಟಕದ 5 ಗಣ್ಯರಿಗೆ ಪದ್ಮಗೌರವ. ನಾಗರಿಕ ದೇವೋಭವ ತತ್ವದಡಿ ಆಡಳಿತ ನಡೆಸಲು ಅಧಿಕಾರಿಗಳಿಗೆ ಕರೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಪರ್ಷಿಯನ್ ಕೊಲೆಯಲ್ಲಿ 10 ಭಾರತೀಯ ಹಡಗುಗಳು ಇರುವುದನ್ನು ಖಚಿತಪಡಿಸಿದ ವಿದೇಶಾಂಗ ಸಚಿವಾಲಯ, ಶೀಘ್ರದಲ್ಲೇ ಹರ್ಮುಜ್ ಜಲಸಂಧಿ ದಾಟುವ ವಿಶ್ವಾಸ. ಎಲ್ನಿನೊ ಎದುರಿಸಲು ಮುನ್ನೆಚ್ಚರಿಕಾ ಕ್ರಮ, ರೈತರ ನೆರವಿಗೆ ಸರ್ಕಾರದಿಂದ ಅಗತ್ಯ ಸಿದ್ದತೆ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್, ಇಂದು ಭಾರತದ ಕೊರಳಿಗೆ 3 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

102.9 FM ಗಾನ ಬಜಾನನ ಮುಂದುವರಿಸುವಂತಹ ಸಮಯ. ಗಾನ ಬಜಾನದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಗಾನ ಬಜಾನದಲ್ಲಿ ಲರ್ನ್ ಟು ಸೇ ನೋ, ನೋ ಅಂತ ಹೇಳೋದಕ್ಕೆ ಕಲಿಯಿರಿ, ನೋ ಅಂತ ಹೇಳೋದಕ್ಕೆ ಕಲಿಯೋಣ ಅಂತ ನಾವು ಮಾತಾಡ್ತಾ ಇದ್ವಿ. ಬಹಳಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳತ್ತ ಸಾಗೋಣ. ಈಗ ಡಾಕ್ಟರ್ ಅಂಬುಜ ಮಳಖೇಡಕ ಅವರು ಮೊದಲೆಲ್ಲ ಹೌದು ಮಾಡ್ತೀನಿ ಎಸ್ ಅಂತ ಹೇಳಿ ಮುಂದೆ ಮುಂದೆ ಹೋಗಿ ಸಹಾಯ ಮಾಡ್ತಾ ಇದ್ದೆ, ಆದರೆ ಇಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದ್ರ ಅನುಭವ ಆಗಿದೆ. ಹಾಗಾಗಿ ಎಸ್ ಅಂದವರು ಹಿಂದೆ ಆಡ್ಕೊಳ್ಳೋರು, ನೋ ಎಂದರೆ ಎದುರಿಗೆ ನಿಂತು ಬೈಯೋರು. ಹಾಗಾಗಿ ಬೈಸ್ಕೊಳ್ಳೋದೇ ಖಚಿತ ಇದ್ದಾಗ ನೋ ಅನ್ನೋದೇ ಸರಿ ಅನ್ನಿಸ್ತಾ ಇದೆ. ಈಗ ನಾನು ಕಲ್ತಿದ್ದೀನಿ ನೋ ಅನ್ನೋದಕ್ಕೆ. ಅವರು ಎಷ್ಟೇ ದೊಡ್ಡವರಿರಲಿ, ತಿಳಿದವರೇ ಇರಲಿ, ನೋ ಅನ್ನೋದನ್ನು ಕಲ್ತು ಬಿಟ್ಟಿದ್ದೀನಿ ಅಂತ ಇದ್ದಾರೆ. ಎಸ್ ಆರ್ ನೋ ಬಗ್ಗೆ ಕೇಳ್ತಾ ಇದ್ದೀರಾ, ನಾವು ಯಾವುದೇ ವಿಷಯಕ್ಕೆ ತಕ್ಷಣ ಅಂತ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ಎಷ್ಟೋ ಕೆಲವೊಂದು ಸಂದರ್ಭಗಳಲ್ಲಿ ಆಯಿತು ಅಂತ ಹೇಳಿ ತುಂಬ ತೊಂದರೆಗೆ ಒಳಗಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ಯಾರಿಗೂ ನಾವು ತಕ್ಷಣ ಆಯಿತು ಅಂತ ಖಂಡಿತ ಹೇಳಬಾರ್ದು. ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ ಆಗುತ್ತೋ ಇಲ್ವೋ ಅಂತ ವಿಚಾರ ಮಾಡಿ ಹೇಳೋದು ತುಂಬ ಒಳ್ಳೆಯದು. ಯಾಕಂದರೆ ಯಾರಿಗೆ ಯಾವಾಗ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾಗಲ್ಲ. ನಾವು ಮಾತು ಕೊಟ್ಟು ಮಾತಿಗೆ ತಪ್ಪಬಾರ್ದು ಅಲ್ವಾ? ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಎಸ್ ಆರ್ ನೋ ಅಂತ ಹೇಳಬೇಕು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಇಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರು. ಮತ್ತೊಂದಷ್ಟು ಸಂದೇಶಗಳು ಇದೆ. ಯಾರ್ಯಾರು ನೋ ಅಂತ ಹೇಳ್ತಾರೆ, ಯಾರ್ಯಾರು ಎಸ್ ಅಂತ ಹೇಳ್ತಾರೆ ಕೇಳೋಣ ಈ ಒಂದು ಗೀತೆಯ ನಂತರ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 7:58 ಆಗ್ತಾ ಇದೆ. ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜಾನನ ಮುಗಿಸುವಂತಹ ಸಮಯ ಇದು. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಧನ್ಯವಾದ ಅಂತ ಸಂದೇಶವನ್ನ ಕಳ್ಸಿಕೊಡ್ತೀರಾ ಬಹಳಷ್ಟು ಜನ. ಅರಸಿಕೆರೆಯಿಂದ ಜ್ಯೋತಿ ಸಿಂಗ್ ಅವರು ಶುಭ ಸಂಜೆ ಅಂತ ಹೇಳ್ತಾ ಇದಾರೆ. ನಾನು ಯಾರಿಗೂ ಆ ಥರ ಹೇಳಲ್ಲ, ವಚನ ಭ್ರಷ್ಟಳಾಗೋದಕ್ಕೆ ಇಷ್ಟ ಇಲ್ಲ ಅಂತ ಅನುಷ್ ಅವರು ಹೇಳ್ತಾ ಇದ್ದಾರೆ. ಮೈಸೂರು ವಿದ್ಯಾರಣ್ಯಪುರಂದಿಂದ ರಾಮ್ ಪ್ರಸಾದ್ ಅವರು, ಸಮಯಕ್ಕೆ ತಕ್ಕಂತಹ ವಿಚಾರಗಳು ಬಂದಾಗ ನಮ್ಮ ಮನಸ್ಸಿಗೆ ಸರಿ ಅನ್ಸಿದ್ರೆ ಆಗ ಎಸ್ ಅನ್ನೋಣ, ಆಗದಿರೋ ವಿಚಾರದಕ್ಕೆ ನೋ ಅನ್ನೋದು ಸರಿ ಅಲ್ವಾ ಅಂತ ಹೇಳ್ತಾ ಇದಾರೆ. ಎಸ್ ಮಂಜುನಾಥ್ ಅವರೇ, ದುಡ್ಡು ಕೇಳೋರಿಗೆ ಮನೆಯಲ್ಲಿ ನೋ ಅಂತಿರ್ಬೇಕಾದ್ರೆ ಏನು ಹೊರಗಡೆ ಗತಿ ಏನೋ ಕೇಳಬೇಡಿ ಅಂತ ಇದ್ದಾರೆ. ಅಥಣಿಯಿಂದ ಚಂದ್ರಕಾಂತ್ ಅವರು. ಸೊ ಹಾಗಾಗಿ ಬದುಕಿನಲ್ಲಿ ಎಲ್ಲೆಲ್ಲಿ ಯಾವಾಗ ಎಸ್ ಅನ್ಬೇಕು, ಯಾವಾಗ ನೋ ಅಂತ ಅನ್ಬೇಕು ಅಂತ ನಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಅಷ್ಟೇ ಸಾಲದು, ಯಾವಾಗ ಹೇಳಬೇಕು ಅನ್ನೋದು ಕೂಡ ಗೊತ್ತಿರಬೇಕು. ನೋ ಅಂತ ಅದು ಗಂಟ್ಲುವರೆಗೂ ಬಂದು ಬಾಯಿಂದ ಆಚೆ ಬರ್ದಿದ್ರೆ ಸರಿಯಾಗೋದಿಲ್ಲ. ಸೊ ನಾವು ಮನಸ್ಸಿಲ್ಲದೆ ಎಸ್ ಅಂತ ಒಪ್ಕೊಂಡ್ರು ಕೂಡ ಎಷ್ಟೋ ಬಾರಿ ಒತ್ತಡಕ್ಕೆ ಒಳಗಾಗ್ತೀವಿ. ಹಾಗಾಗಿ ಇಟ್ಸ್ ಬೆಟರ್ ಟು ಸೇ ನೋ ಅಲ್ವಾ. ಸೊ ಲೆಟ್ಸ್ ಲರ್ನ್ ಟು ಸೇ ನೋ, ನೋ ಅಂತ ಹೇಳೋದಕ್ಕೆ ಕಲಿಯೋಣ. ಇದಾಗಿತ್ತು ಇವತ್ತಿನ ವಿಶೇಷ ಗಾನ ಬಜಾನದ ವಿಶೇಷ. ಸಮಯ ಆಗ್ತಾ ಇದೆ 8:00. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಾರ್ವಜನಿಕ ಆಡಳಿತದಲ್ಲಿ ನಾಗರಿಕ ದೇವೋಭವ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ಅಧಿಕಾರಿಯೂ ನಾಗರಿಕರನ್ನೇ ಆಡಳಿತದ ಕೇಂದ್ರ ಬಿನ್ನುವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರಿಯರ್ ಹಾಗೂ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸರ್ಗಿಯೋ ಗೋರ್ ಅವರೊಂದಿಗೆ ಸಭೆಯನ್ನು ನಡೆಸಿದರು. ಕಳೆದ ತ್ರೈಮಾಸಿಕ ಅವಧಿಯಲ್ಲಿ ಭಾರತದ ಒಟ್ಟು ವಾಣಿಜ್ಯ ವಹಿವಾಟು ಶೇಕಡಾ 5.4% ಹೆಚ್ಚಳ ಕಂಡಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲೆಹರಿ ತಿಳಿಸಿದ್ದಾರೆ. ಭಾರತದ ರಫ್ತು ಮೌಲ್ಯ 1.84 ಟ್ರಿಲಿಯನ್ ಡಾಲರ್ಗೆ ತಲುಪಿದ್ದು ಆಮದು ಪ್ರಮಾಣವು ಶೇಕಡಾ 6.5% ಏರಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. 1993 ಕೋಲ್ಕತ್ತಾ ಬೋಬಜಾರ್ ಬಾಂಬ್ ಸ್ಫೋಟ ಪ್ರಕರಣದ ಪ್ರಮುಖ ಸಂಚುಕೋರ ಜೀವಾವಧಿ ಶಿಕ್ಷೆಗೆ ಒಳಗಾದಂತಹ ಅಪರಾಧಿ 27 ವರ್ಷದ ಮೊಹಮ್ಮದ್ ರಶೀದ್ ಖಾನ್ ಅನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡುವಂತೆ ದೆಹಲಿ ಕೋರ್ಟ್ ನೀಡಿದಂತಹ ಆದೇಶಕ್ಕೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಭಾರತೀಯ ನೌಕಾಪಡೆಯ ಸ್ಟೆಲ್ತ್ ಫ್ರಿಗ್ರೇಟ್ ಯುದ್ದ ನೌಕೆ ಐಎನ್ಎಸ್ ಉದಯಗಿರಿ ಮತ್ತು ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾದಂತಹ ಕಾರ್ವೆಟ್ ಯುದ್ದ ನೌಕೆ ಐಎನ್ಎಸ್ ಕವರತ್ತಿ ವಿಯೆಟ್ನಾಂಗೆ ಆಗಮಿಸಿವೆ. ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಇಂದು ಸಂಜೆ ಸುಮಾರು 6:32 ಹೊತ್ತಿಗೆ ಸಂಚರಿಸುತ್ತಿದ್ದ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಎಂದು ನಮ್ಮ ಮೆಟ್ರೋ ಪ್ರಕಟಣೆಯಲ್ಲಿ ತಿಳಿಸಿದೆ. ದೋಷವನ್ನು ಸರಿಪಡಿಸುವ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಸ್ತುತ ನೇರಳೆ ಮಾರ್ಗದಲ್ಲಿ ಮಾಗಡಿ ರಸ್ತೆ ಮತ್ತು ಚಲ್ಲಘಟ್ಟ ಹಾಗೂ ಎಂಜಿ ರಸ್ತೆ ಹಾಗೆಯೇ ವೈಟ್ಫೀಲ್ಡ್ ನಡುವೆ ಮಾತ್ರ ರೈಲುಗಳು ಸಂಚರಿಸುತ್ತಿವೆ. ಸಾಮಾನ್ಯ ಸೇವೆಯನ್ನು ಶೀಘ್ರದಲ್ಲೇ ಪುನಃ ಸ್ಥಾಪಿಸಲು ಪ್ರಯತ್ನ ನಡೆಸಲಾಗುತ್ತಿದ್ದು ಪ್ರಯಾಣಿಕರು ಸಹಕರಿಸಲು ಮತ್ತು

ಉಂಟಾಗಿರುವ ತಾತ್ಕಾಲಿಕ ಅನಾನುಕೂಲತೆಗೆ ವಿಷಾದಿಸುವುದಾಗಿ ಬಿಎಂಆರ್ಸಿಎಲ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಧುನಿಕ ತಂತ್ರಜ್ಞಾನದ ಪ್ರಭಾವದ ನಡುವೆ ಮರೆಯಾಗುತ್ತಿರುವಂತಹ ತತ್ವಪದ, ಭಜನಾಪದ ಮತ್ತು ಮೌಖಿಕ ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ಯುವ ಪೀಳಿಗೆಗೆ ಪರಿಚಯಿಸುವ ಅಗತ್ಯ ಇದೆ ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಮತ್ತು ಸಾಹಿತಿ ಡಾ ಸಿದ್ದರಾಮ ಹೋಳ್ಕರ್ ಯಾದಗಿರಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 10 ಗಂಟೆಗೆ ಕೇಳಲಿದ್ದೀರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು, ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 8:04 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಹೌದು ಮಂಜುನಾಥ್ ಅವರೇ, ನಾವು ಕೆಲವು ಸಲ ಅವ್ರಿಗೆ ನೋವಾಗಬಾರ್ದು ಅಂತ ಎಸ್ ಅಂತ ಹೇಳ್ತೀವಿ, ನಮಗೆ ಪ್ರಾಬ್ಲಮ್ಸ್ ಆದರೂ ಪರವಾಗಿಲ್ಲ ಅವ್ರಿಗೆ ನೋವಾಗಬಾರ್ದು ಅಂತ ಎಸ್ ಅಂತ ಹೇಳ್ತೀವಿ ಅಂತ ಸಿಂಚನ ಅವರು ನನಗೇಳಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ನಿಮ್ಮ ಆಯ್ಕೆಯನ್ನು ಶುರು ಮಾಡುವಂಥ ಸಮಯ. ನಿಮ್ಮ ಆಯ್ಕೆಯಲ್ಲಿ ಏನು, ನಿಮ್ಮ ಇಷ್ಟದ ಆಯ್ಕೆ, ನಿಮ್ಮ ಆಯ್ಕೆ, ನೀವು ಆಯ್ಕೆ ಮಾಡುವಂಥ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಆ ಹಾಡುಗಳನ್ನು ಕೇಳೋಕೆ ಏನು ಮಾಡಬೇಕು, ನೀವು ಕರೆ ಮಾಡಬೇಕು. ದೂರವಾಣಿ ಸಂಖ್ಯೆ 0802-23-7-0-8-8 ಅಥವಾ ಇನ್ನೊಂದು ಸಂಖ್ಯೆ ಕೂಡ ಇದೆ 0802-23-7-0-9-9 ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಹೇಳಿ, ಖಂಡಿತ ನಾವು ಅದನ್ನು ಪ್ರಸಾರ ಮಾಡ್ತೀವಿ. ಸೊ ಯಾರು ಮೊದಲು ಕರೆ ಮಾಡ್ತಾರೆ ನೋಡೋಣ. ಅಲ್ಲಿವರೆಗೂ ಕೇಳ್ತಾರೆ ಒಂದು ಬ್ಯೂಟಿಫುಲ್ ಹಾಡು, ಕಿವಿ ಮಾತೊಂದು ಹೇಳಲೇ ನಾನಿಂದು.

ಸಮಯ 8:10 ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀವು ಕೇಳ್ತಾ ಇದ್ರ ನಿಮ್ಮ ಆಯ್ಕೆ ಕರೆ ಮಾಡಿ ನಿಮಿಷದ ಹಾಡನ್ನ ಕೇಳಬಹುದು. ದೂರವಾಣಿ ಸಂಖ್ಯೆ 0802237788 ಇನ್ನೊಂದು ಸಂಖ್ಯೆ ಕೂಡ ಇದೆ 0802237799 ಕರೆ ಮಾಡಿ. ಮೈಸೂರಿನಿಂದ ಸ್ನೇಹಿತರೊಬ್ಬರು ಕರೆ ಮಾಡಿ ನಮಗೆ ಅಣ್ಣವ್ರು ಹಾಡಬೇಕಿತ್ತು, ನೀನೆಲ್ಲೋ ನಾನಲ್ಲೇ ಹಾಡಿನ ಪ್ರಸಾರ ಮಾಡಬಹುದಾ ಅಂದರು, ಅವರ ಲೈನ್ ಕಟ್ ಆಯಿತು. ಈ ಗೀತೆ ಅವರಿಗಾಗಿ ಕೇಳಿ, ನಿಮ್ಮೆಲ್ಲರಿಗಾಗಿ ಕೂಡ.

0: ನಮಸ್ಕಾರ.
1: ನಮಸ್ತೆ.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಯಲಹಂಕದಿಂದ ಮಂಜಪ್ಪ ಅಂತ.
0: ಯಲಹಂಕದಿಂದ ಮಂಜಪ್ಪ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ?
0: ಸಖತ್ ಆಗಿದ್ದೀನಿ. ಊಟ ಆಯ್ತಾ?
1: ಮಾಡ್ಬೇಕು.
0: ಏನ್ ಸ್ಪೆಷಲ್ ಊಟ?
1: ಮುದ್ದೆ ತರಕಾರಿ ಸಾರು. ಅನ್ನ
0: ಮುದ್ದೆ ತರಕಾರಿ ಸಾರು. ಏನ್ ಸಾಂಬಾರು?
1: ಹೀರೆಕಾಯಿ, ಗೆಡ್ಡೆಕೋಸು ಇದೆಲ್ಲ ಮಿಕ್ಸ್.
0: ಫುಲ್ ಬ್ಯಾಟಿಂಗ್ ಅನ್ನಿ ಇವತ್ತು ಮುದ್ದೆ ಜೊತೆ.
1: ಇದೇ ಇರುತ್ತೆ ದಿನ
0: ಹಂಗೆ. ಓಕೆ, ಯಾವ ಹಾಡ್ಬೇಕಿತ್ತು ತಮ್ಗೆ?
1: ಕಣ್ತೇರದು ನೋಡು ಚಿತ್ರದಲ್ಲಿ ಇದು ಶರಣು ಕಾವೇರಿ ತಾಯಿ.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಅದು ತುಂಬಾ ಇಷ್ಟ ನನಗೆ. ಆಗ್ಲಿಂದ ಪಿ ಬಿ ಶ್ರೀನಿವಾಸ್ ಅಂದ್ರೆ ತುಂಬಾ ಇಷ್ಟ. ಎಲ್ಲ ಹಾಡು ಕೇಳ್ಬೇಕು ಅನ್ಸುತ್ತೆ. ಅದು ದಿನ ಒಂದೊಂದ್ ಹಾಡು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ.
0: ಹ್ಮ್ ಓಕೆ, ನಿಮ್ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ ಬಿಸಿ ಬಿಸಿ ಮುದ್ದೆ ಬಾರಿಸಿ.
1: ಓಕೆ.
0: ನೀವು ಕೂಡ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆ 0802237778 ಅಥವಾ ಇನ್ನೊಂದು ಸಂಖ್ಯೆ ಕೂಡ ಇದೆ 0802237789. ಕರೆ ಮಾಡಿ ನಿಮಿಷದಾಗಿದೆಯನ್ನ ಕೇಳಿ.

0: ನಿಮ್ಮ ಆಯ್ಕೆ ಕೇಳ್ತಾ ಇದ್ರ, ನಿಮ್ಮ ಆಯ್ಕೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಸೆ ಮಂಜುನಾಥು. ನಮಸ್ಕಾರ. ಸ್ನೇಹಿತರೊಬ್ರು ಕರೆ ಮಾಡಿದ್ರು, ಅವರ ಲೈನು ಈಗ ಕಟ್ ಆಗಿದೆ. ಶಿವಮೊಗ್ಗದಿಂದ ಕರೆ ಬಂದಿತ್ತು. ತ್ರಿಮೂರ್ತಿ ಚಿತ್ರದ ಮೂಗನ ಕಾಡಿದರೇನು, ಸವಿ ಮಾತನು ಆಡುವನೇನು ಅನ್ನೋ ಹಾಡಿನ ಪ್ರಸಾರ ಮಾಡಬಹುದಾ ಅಂತ ಕೇಳಿದ್ರು. ಖಂಡಿತ, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಮೂಗನ ಕಾಡಿದರೇನು.

0: ಯಾರನ್ನು ಕಾಡಕ್ ಹೋಗ್ಬಿಡಿ, ಜಸ್ಟ್ ನನಗೆ ಫೋನ್ ಮಾಡಿ ಕಾಡಿ ಇಂತ ಹಾಡ್ಬೇಕು ಅಂತ ಕರೆ ಮಾಡಬೇಕಾಗಿರೋ ಸಂಖ್ಯೆ 0802237378 ಅಥವಾ 0802237979ಕ್ಕೆ ನಮ್ಮ ಸ್ನೇಹಿತರು ಕರೆ ಮಾಡಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಮಸ್ತೆ ಮೇಡಮ್. ಎಲ್ಲಿಂದ ಮಾತಾಡ್ತಾ ಇರೋದು?
1: ಚಿತ್ರದುರ್ಗದಿಂದ ಸರ್. ಚಂದನ.
0: ಚಿತ್ರದುರ್ಗದಿಂದ ಚಂದನ ಅವರೇ, ಏನ್ ಮಾಡ್ಕೊಂಡಿರ್ತಾವು?
1: ಸರ್, ಹೌಸ್ ವೈಫ್.
0: ಓಕೆ, ಏನ್ ಅಡಿಗೆ ಮಾಡಿದೀರಾ? ಫುಲ್ ಪಾತ್ರೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ, ಕಿಚನ್ ಅಲ್ಲಿ ಇದೀರಾ ಅನ್ಸುತ್ತೆ ಮೋಸ್ಟ್ಲಿ.
1: ಹೌದು ಸರ್, ಇವಾಗ ಮುದ್ದೆ ಮಾಡ್ಬೇಕು.
0: ಮುದ್ದೆಗೆ ಯಾವ ಸಾರು?
1: ಸೊಪ್ಪಿನ ಸಾರು ಮಾಡಿದ್ದೆ ಸರ್.
0: ಸೊಪ್ಪಿನ ಸಾರು, ಯಾವ ಸೊಪ್ಪು
1: ಸರ್? ಎಲ್ಲಾ ತರದ ಮಿಕ್ಸ್ ಸೊಪ್ಪು ಹಾಕಿ ಮಾಡಿದ್ದೆ.
0: ಮಿಕ್ಸ್ ಸೊಪ್ಪು. ಓಕೆ, ಇದಕ್ಕೆ ಪಲ್ಯ ಗಿಲ್ಯ ಏನಾದ್ರು ಸ್ಪೆಷಲ್ ಇದೆಯಾ ಸೈಡ್ಗೆ?
1: ಪಲ್ಯ ಉಪ್ಪಿನಕಾಯಿ ಇದೆ ಸರ್, ಪಲ್ಯ ಏನಿಲ್ಲ.
0: ಉಪ್ಪಿನಕಾಯಿ, ಓಕೆ.
1: ಥ್ಯಾಂಕ್
0: ಯು ಸೋ ಮಚ್. ಖಂಡಿತವಾಗ್ಲೂ ಚಿತ್ರದುರ್ಗದ ಕಡೆ ಬಂದಾಗ ಬರೋಣ ನಿಮ್ ಮನೆ ಹತ್ರ.
1: ಸೈಡ್ ಎಲ್ಲ ನೈಟ್ ಮುದ್ದೆನೆ ಜಾಸ್ತಿ ಸರ್, ರೊಟ್ಟಿ ಕಡಿಮೆ. ನೈಟ್ ಮುದ್ದೆ, ಬೆಳಗ್ಗೆ ಎಲ್ಲ ತಿಂಡಿ ಆಗಿರುತ್ತೆ, ನೈಟ್ ಮಾತ್ರ ಮುದ್ದೆ.
0: ಬಿಸಿ ಬಿಸಿ ಮುದ್ದೆ,
1: ರಾಗಿ ಮುದ್ದೆ.
0: ರಾಗಿ ಮುದ್ದೆ, ಸೂಪರ್. ಓಕೆ, ಯಾವ ಹಾಡ್ಬೇಕಿತ್ತು ತಮ್ಗೆ
1: ಸರ್? ಪ್ರೀತ್ಸೋ ತಪ್ಪ ಚಿತ್ರದಿಂದ ಬಂಗಾರದಿಂದ ಬಣ್ಣನ ತಂದ್ರೆ.
0: ಓಕೆ, ಪ್ರೀತ್ಸೋ ತಪ್ಪ.
1: ತಪ್ಪೇನಿಲ್ಲ ಸರ್, ಒಳ್ಳನ್ ಪ್ರೀತಿಸ್ಬೇಕು.
0: ಚೆನ್ನಾಗಿ ಹೇಳಿದ್ರಿ, ಬಂಗಾರದಿಂದ. ಯಾಕೆ ಹಾಡ್ ಇಷ್ಟ ತಮ್ಗೆ?
1: ಶಿಲ್ಪಾ ಶೆಟ್ಟಿ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದಾರೆ, ಹಂಗಾಗಿ.
0: ಓಕೆ, ಈ ಹಾಡ್ ಪ್ರಸಾರ ಆದಾಗ ರೇಡಿಯೋದಲ್ಲಿ ನೀವು ಕೂಡ ಡ್ಯಾನ್ಸ್ ಮಾಡ್ತೀರಂತಾಯ್ತು ಮನೇಲಿ?
1: ಇವಾಗಿಲ್ಲ, ಇವಾಗೆಲ್ಲ ಇದ್ದಾರೆ.
0: ಓಕೆ, ಯಾರು ಇಲ್ದಾಗ ಡ್ಯಾನ್ಸ್ ಮಾಡೋದು. ಓಕೆ, ನಿಮಿಷದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಓಕೆ ಸರ್, ಥ್ಯಾಂಕ್ ಯು.
0: ಮಿಸ್ ಮಾಡಿದೆ, ಡ್ಯಾನ್ಸ್ ಮಾಡಿ. Thank you.

0: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಹಸಿರು ಅಭಿಯಾನವನ್ನು ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
1: ನಿಮ್ಮ ಆಯ್ಕೆ ಕೇಳ್ತಾ ಇದ್ರ, ನಿಮ್ಮ ಆಯ್ಕೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಆರ್ಜೆ ಮಂಜುನಾಥ್. ನಮಸ್ಕಾರ.
2: ನಮಸ್ತೆ.
1: ಎಲ್ಲಿಂದ ಮಾತಾಡ್ತಾ ಇರೋದು?
2: ದಕ್ಷಿಣ ಕನ್ನಡ ಪುತ್ತೂರಿಂದ. ಆದರ್ಶ್.
1: ಆದರ್ಶ್ ಅವರೇ, ಏನ್ ಮಾಡ್ಕೊಂಡಿರ್ತಾವು?
2: ನಾವು ಕೃಷಿಕರು.
1: ಕೃಷಿಕರು, ಸೂಪರ್. ಏನ್ ಬೆಳ್ಕೊಂಡಿದ್ದೀರಾ?
2: ಅಡಿಕೆ.
1: ಅಡಿಕೆ, ಸೂಪರ್. ಹೇಗಿದೆ ಬೆಳೆ, ಮಳೆ ಎಲ್ಲ ಅಲ್ಲಿ?
2: ಪರವಾಗಿಲ್ಲ, ಬೆಳೆ ಪರವಾಗಿಲ್ಲ, ಮಳೆ ಇಲ್ಲ.
1: ಮಳೆ ಇಲ್ವಾ?
2: ಇಲ್ಲ. ಆ ಕಡೆ ಬೆಂಗಳೂರು ಕಡೆ?
1: ಬೆಂಗಳೂರು ಕಡೆ ಪರವಾಗಿಲ್ಲ, ಒಂದ್ ರೇಂಜ್ ಗೆ ಬರ್ತಾ ಇದೆ, ಹೋಗ್ತಾ ಇದೆ. ಊಟ ಆಯ್ತಾ?
2: ಇಲ್ಲ, 9 ಗಂಟೆಗೆ ಊಟ.
1: 9 ಗಂಟೆಗೆ ಏನ್ ಸ್ಪೆಷಲ್ ತಯಾರಾಗಿದೆ ಇವತ್ತಿಗೆ?
2: ಏನಂತ ನೋಡಿಲ್ಲ, ನಾನು
1: ನೋಡಿಲ್ಲ. ಓಕೆ, ತಟ್ಟೆಗೆ ಹಾಕ್ದಾಗ್ಲೇ ನೋಡೋದು. ಓಕೆ, ಯಾವ ಹಾಡ್ಬೇಕಿತ್ತು ನಮಗೆ?
2: ಸುತ್ತಮುತ್ತಲಿಂದ ಸುಮ್ಮೆಲ್ಲ ಬೀಸು ಗಾಳಿ ಹಾಡಕ್ಕೆ.
1: ಓಕೆ, ಯಾಕ ಹಾಡ್ ತುಂಬಾ ಇಷ್ಟ ನಿಮ್ಗೆ?
2: ಅದು ತುಂಬಾ ಇಷ್ಟ ಆಗುತ್ತೆ, ಕೇಳಕ್ ತುಂಬಾ ಇಷ್ಟ ಆಗುತ್ತೆ. ಎಸ್ ಪಿ ಅವ್ರು ಹಾಡಿದ್ದು.
1: ಸರ್, ನನ್ಗೆ ಕೇಳಕ್ ಇಷ್ಟ, ಜಾಸ್ತಿ ಪ್ರಶ್ನೆ ಮಾಡ್ಬೇಡಿ, ಸುಮ್ನೆ ಹಾಕಿ ಅಂತ ಹೇಳ್ತಾ ಇದ್ದೀರಾ
2: ನೀವು? ಅಲ್ಲ, ನೀವು ಚೆನ್ನಾಗಿ ಮಾತನಾಡಿಸ್ಕೊಡ್ತೀರಾ, 5 ಗಂಟೆ ಕೇಳ್ತಾ ಇದ್ದೀನಿ ನ್ಯೂ ಸ್ಟೋರಿಗೆ.
1: ಓಕೆ ಓಕೆ ಓಕೆ,
2: ಚೆನ್ನಾಗಿರುತ್ತೆ, ಮಾತ್ರ ಸ್ಟೈಲ್ ಖುಷಿ ಆಗುತ್ತೆ ನಿಮ್ದು.
1: ಥ್ಯಾಂಕ್ ಯು ಸೋ ಮಚ್. ಅದ್ರಲ್ಲಿ 2 ವರ್ಷನ್ ಇದೆ, ಚಿತ್ರ ಅವ್ರು ಹಾಡಿರದೊಂದು, ಎಸ್ ಪಿ ಬಿ ಅವ್ರು ಹಾಡಿರದೊಂದು. ಯಾವ್ದು ಬೇಕಿತ್ತು ನಮಗೆ?
2: ನಂಗೆ ಎಸ್ ಪಿ ಅವ್ರು ಹಾಡು.
1: ಎಸ್ ಪಿ ಅವ್ರು
2: ಅವ್ರು ಹಾಕಿದ್ರೆ ಇವ್ರು ಕೂಡ ಹಾಕಿ ಪರವಾಗಿಲ್ಲ.
1: ಓಕೆ, ನಿಮಗ್ ಯಾವ್ದು ಬೇಕು ಹೇಳಿ ಸರ್, ಅದನ್ನ ಹಾಕೋಣ. ಇದು ಯಾಕಂದ್ರೆ ಇದು ನಿಮ್ಮ ಆಯ್ಕೆ.
2: ಎಸ್ ಪಿ ಅವ್ರು ಹಾಡು ಹಾಕಿ.
1: ಓಕೆ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಕೇಳಿ ಎಂಜಾಯ್ ಮಾಡಿ.

ಆಹ್, ಇಂಥ ತಂಪಾದ ಹೊತ್ತಲ್ಲಿ ಎಂಥ ಹಿತವಾದ ಹಾಡು ಅಲ್ವಾ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ನಿಮ್ಮ ಆಯ್ಕೆ ಕೇಳ್ತಾ ಇದ್ರ, ನಿಮ್ಮ ಆಯ್ಕೆಯಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಸೊ ತಮ್ಮ ಇಷ್ಟದ ಹಾಡನ್ನ ರಿಕ್ವೆಸ್ಟ್ ಮಾಡೋದಕ್ಕೆ ಸ್ನೇಹಿತರು

0: ಲೈನಲ್ಲಿ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಮಂಜುನಾಥ್ ಅವರೇ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ನರಗೇಹಳ್ಳಿಯಿಂದ, ಯಡಿಯೂರ್ ಹತ್ರ.
0: ನರಗೇಹಳ್ಳಿ ಯಡಿಯೂರ್ ಹತ್ರದಿಂದ. ನಿಮ್ಮ ಹೆಸರು?
1: ಸಿಂಚನ ಅಂತ.
0: ಸಿಂಚನ ಅವರು ಏನ್ ಮಾಡ್ಕೊಂಡಿರ್ತಾವು?
1: ನಾವು ಡಿಗ್ರಿ ಓದ್ತಾ ಇದೀವಿ.
0: ಡಿಗ್ರಿ ಓದ್ತಾ ಇದ್ರ? ಯಾವ ಕಾಲೇಜು?
1: ನಾಗಮಂಗಲ, ಬಿಜಿ.
0: ನಾಗಮಂಗಲದಿಂದ. ಓಕೆ, ಕಾಲೇಜ್ ಎಲ್ಲ ಶುರುವಾಗಿದೆಯಾ?
1: ಜುಲೈ ಸೆಕೆಂಡ್ ವೀಕ್ ಇಂದ.
0: ಜುಲೈಯಿಂದ. ಓಕೆ, ಹೇಗೆ ರೆಡಿ ಆಗಿದ್ರ, ಪ್ರಿಪರೇಷನ್ ಮಾಡ್ಕೊಂಡಿದ್ರ ಕಾಲೇಜಿಗೆ ಹೋಗೋದಕ್ಕೆ?
1: ಪ್ರಿಪರೇಷನ್ ಇನ್ನೂ ಇಲ್ಲ, ಮಾಡಬೇಕು.
0: ಮಾಡಬೇಕು. ಓಕೆ, ಊಟ ಆಯ್ತಾ?
1: ಊಟ ಇನ್ನೂ ಇಲ್ಲ, ಮಾಡಬೇಕು.
0: ಓಕೆ, ಏನ್ ಸ್ಪೆಷಲ್ ತಯಾರಾಗಿದೆ ಅಡುಗೆ ಮನೇಲಿ?
1: ಸ್ಪೆಷಲ್ ತರಕಾರಿ ಸಾಂಬಾರ್.
0: ತರಕಾರಿ? ಓಕೆ, ಯಾವ್ಯಾವ ತರಕಾರಿ?
1: ಸೌತೆಕಾಯಿ ಸಾಂಬಾರ್.
0: ಸೌತೆಕಾಯಿ ಸಾಂಬಾರ್ ಈಗ. ಓಕೆ, ಯಾವ ಹಾಡ್ಬೇಕಿತ್ತು ತಮ್ಗೆ?
1: ತಮ್ಗೆ ಬೆಳ್ಳಿಯ ಮೋಡ.
0: ಬೆಳ್ಳಿಯ ಮೋಡ. ಓಕೆ, ಕೊಡಗಿನ ಕಾವೇರಿ ಸಿನಿಮಾದ ಹಾಡು.
1: ಹೌದು.
0: ಯಾಕೆ ಹಾಡು ನಿಮ್ಗೆ ತುಂಬಾ ಇಷ್ಟ?
1: ಆ ಮೂವಿ ಚೆನ್ನಾಗಿದೆ, ಸೊ ಆ ಮೂವಿಲಿ ಇದೊಂದೇ ಸಾಂಗ್ ಇಷ್ಟ.
0: ಇದೊಂದೇ ಹಾಡು ಇಷ್ಟನಾ, ಬೇರೆ ಯಾವ ಹಾಡು ಇಷ್ಟ ಇಲ್ಲ? ಬೇರೆ ಹಾಡುಗಳು ಚೆನ್ನಾಗಿದೆ, ಅದನ್ನ ಕೇಳಿ ಈಗ ನಿಮ್ಮಿಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ಓಕೆ, ಥ್ಯಾಂಕ್ ಯು.
0: ಕರೆ ಮಾಡಿದಕ್ಕೆ ಧನ್ಯವಾದ. ಈಗ ಕೇಳಿ ಬೆಳ್ಳಿಯ ಮೋಡ.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಸರ್?
1: ನಾನು ಹೆಬ್ಬಾಳ ಭುವನೇಶ್ವರದಿಂದ ಮಾತಾಡ್ತಿರೋದು.
0: ಭುವನೇಶ್ವರದಿಂದ?
1: ಅಲ್ಲ, ಹೆಬ್ಬಾಳ ಭುವನೇಶ್ವರಿ ನಗರ.
0: ಭುವನೇಶ್ವರಿ ನಗರ,
1: ಹೆಬ್ಬಾಳ. ಹೆಬ್ಬಾಳ,
0: ಹೆಬ್ಬಾಳದಿಂದ ಯಾವ ಹಾಡು ಬೇಕಿತ್ತು ತಮಗೆ?
1: ಸರ್, ನಮಗೆ ವಿವಾಹ ಭೋಜನ ಅಂತ ಇದು ಹಳೆ ಹಾಡು. ವಿವಾಹ ಭೋಜನ ಅಂತ ಒಂದು ಬಂದಿದೆಯಲ್ಲ, ಹಳೆಯದು.
0: ಹೌದು, ವಿವಾಹ ಭೋಜನವಿದು.
1: ಅದು ಪಿಕ್ಚರ್ ಹೆಸರು ಬರ್ತಾ ಇಲ್ಲ. ಅದು ಹಾಡು ಕೇಳಿದ್ರೆ ಹೊಟ್ಟೆ ತುಂಬದಾಗುತ್ತೆ, ರೈಟ್ ಅಲ್ಲಿ ಊಟ. ಅದಕ್ಕೋಸ್ಕರ
0: ಹಾಗೆ ಹಾಗೆ
1: ವಿವಾಹ ಭೋಜನವಿದು. ಆಹಾ, ಎಂತ
0: ಮಾಯಾ ಬಜಾರ್ ಚಿತ್ರದ ಹಾಡು.
1: ಪಕ್ಷ.
0: ಎಸ್ ಎಸ್ ಎಸ್. ಯಾಕೆ ಈ ಹಾಡು ಇಷ್ಟ?
1: ಅದು ಈಗ ನೈಟ್ ಊಟ ಮಾಡಲ್ವಲ್ಲ, ಅದೇ ಊಟ ಮಾಡಿದ್ರೆ ಆಗುತ್ತೆ ಅಂತ.
0: ಓಕೆ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ನಮ್ದು ಹೆಸರು ಕೇಳಲಿಲ್ಲ ನೀವು?
0: ನಿಮ್ ಹೆಸರು ಹೇಳಿ. ಆಯ್ತು, ಕೇಳುದಲ್ಲ ಸ್ಟಾರ್ಟಿಂಗ್ ಅಲ್ಲೇ.
1: ಲೀಲಾ ವಾಸು. ಲೀಲಾ ವಾಸು
0: ಅಂತ. ಲೀಲಾ ವಾಸು ಅವರೇ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್
0: ಯು. ಓಕೆ.
2: ವಿವಾಹ ಭೋಜನವಿದು.

0: ನಾನು ಎಷ್ಟೋ ಬಾರಿ ಹಾಡನ್ನ ಕೇಳಿದಾಗ ಈ ಲಾಸ್ಟ್ ಅಲ್ಲಿ ಬರೋ ಸ್ಮೈಲ್ ಅನ್ನ ಲಾಫ್ ಅನ್ನ ಇಮಿಟೇಟ್ ಮಾಡ್ತಾ ಇದ್ದೆ. ನಮ್ಮ ಸ್ನೇಹಿತರು ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಫೋನ್ ಮಾಡ್ತಾ ಇರೋದು ಸರ್?

0: ಏನ್ ಸರ್ ಫುಲ್ಲು ಸೌಂಡ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಓ ಕಲ್ಬುರ್ಗಿ ಅವ್ರು ಮಾತಾಡ್ರೆ ಸೌಂಡ್ ಆಗುತ್ತೆ ಅಂತನಾ?
1: ಮಾತಾಡೋದೇ ಹಿಂಗೆ ಸರ್.
0: ಓಕೆ, ಫುಲ್ ಸೌಂಡ್ ಮಾಡ್ಕೊಂಡು
1: ಹಿಂಗೆ ಮಾತಾಡ್ತೀನಿ ಸರ್. ನಮ್ ಕಲ್ಬುರ್ಗಿ ಜನ ಹಿಂಗೆ ಮಾತಾಡ್ತಾರೆ.
0: ಸೂಪರ್, ಖುಷಿ ಆಗುತ್ತೆ ಈ ತರ ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ.
1: ಹೌದ್ ಸರ್, ಅದು ಹುಬ್ಳಿ ಕಲ್ಬುರ್ಗಿ ಬೀದರ್ ರಾಯಚೂರು ಇದೇ ತರನೇ ಮಾತಾಡ್ತಾರೆ ಸರ್.
0: ಓಕೆ, ಯಾವ ಹಾಡ್ಬೇಕಿತ್ತು ತಮ್ಗೆ
1: ಸರ್? ವಂಶ ಜ್ಯೋತಿ ಚಿತ್ರದ ಒಂದು ಹಾಡ್ ಸರ್, ಅದು ಬಹಳ ಹಳೆ ಓಲ್ಡ್ ಸಾಂಗ್. ವಿಷ್ಣುವರ್ಧನ ಮತ್ತು ಅವರು ಅವ್ರ ಹೆಸರು ಏನೋ ಅದಾರಿ, ಅವರು ಭಾರಿ ಹಳೆ ಸಾಂಗ್ ರೀ. ನಾ 1974 ಹಾಡಕ್ ಕೇಳಿನಿ ಸರ್. ಸೂಪರ್ ಹಾಡ ಸರ್ ಅದು. ಸರ್ ಅದು ನನಗ್ ಬಹಳ ಇಷ್ಟದ ಹಾಡ್ ಅದು ಸರ್.
0: ಎಲ್ಲಿಯ ನಾನು ಅನ್ನೋ ಹಾಡು.
1: ಎಲ್ಲಿಯ ನಾನು ಎಲ್ಲಿಯ ನೀನು, ಬರೆಯದ ಬರೆಯದ ನಮ್ಮನು ಬೇಸೆಯದ ಗೆಳೆಯ.
0: ಓಕೆ, ನಿಮ್ಮಿಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ನೀವು ಕೂಡ ಕರೆ ಮಾಡಬಹುದು, ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ದೂರವಾಣಿ ಸಂಖ್ಯೆ 0802-22-3778 ಅಥವಾ 0802-22-3779ಕ್ಕೆ ಕರೆ ಮಾಡಿ.

0: ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್, ನನ್ನ ಹೆಸರು ಸುರೇಶ್ ಅಂತ ಹೇಳಿ ಬಿಎಲ್ ಇಂದ ಮಾತಾಡ್ತೀನಿ ಸರ್.
0: ಬಿಎಲ್ ಇಂದ ಯಾವ ಹಾಡು ಬೇಕಿತ್ತು ತಮಗೆ?
1: ಸರ್, ನನಗೆ ಆನಂದ ಕಂದಾಯಿಂದ ಮಲಗು ಮಲಗು ಮಡಿಲಿನ ಹೂವೆ
0: ಮಲಗು
1: ಹಾಡು ಬೇಕಾಯ್ತು. ಏನಕ್ಕೋಸ್ಕರ ಅಂದ್ರೆ ನಮ್ಮ ಅಕ್ಕಂದಿರು ಇದಾರೆ, ಅವ್ರಿಗೋಸ್ಕರ ಈ ಹಾಡು.
0: ಈ ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದ್ದೀರಾ?
1: ಹೌದು ಸರ್.
0: ಓಕೆ, ಏನ್ ಮಾಡ್ಕೊಂಡ್ರು ತಾವು?
1: ಸರ್, ನಾನು ಬಿಎಲ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್. ನಾನು ಒಬ್ರು ಬ್ಲೈಂಡ್ ಮಾತಾಡೋದು.
0: ಓಕೆ ಓಕೆ ಓಕೆ. ಊಟ ಆಯ್ತಾ?
1: ಊಟ ಆಯ್ತು ಸರ್. ಮಸೊಪ್ಪು ಸಾರು, ಅನ್ನ.
0: ಮಸೊಪ್ಪು ಸಾರು ಅನ್ನೋ ಒಂದು ವಿಷಯ ಗೊತ್ತಾ?
1: ಹೇಳಿ ಸರ್.
0: ನನಗೂ ಮಸೊಪ್ಪು ಅಂದ್ರೆ ಸಕ್ಕ

0: ಇಷ್ಟ
1: ಸರ್. ಮಸಾಲ ಸಾರಿಗೆ ಮುದ್ದೆ ಇದ್ರೆ ಕಾಂಬಿನೇಷನ್ ಇನ್ಯಾವುದೂ ಇಲ್ಲ ಜೀವನದಲ್ಲಿ.
0: ಸೈಡಿಗೆ ಉಪ್ಪಿನಕಾಯಿ ಇದ್ರೆ ಅದ್ರ ಮಜಾನೇ ಬೇರೆ.
1: ನೀವು ಉಪ್ಪಿನಕಾಯಿ ಹೇಳ್ತೀರ, ನಾವು ನಿಪ್ಪಟ್ಟು ಹುಳಿಕಾಳು ಉರಿದಿರೋದು ತಗೊಂಡ್ಬಿಟ್ರೆ ಅದು ಮುಂದೆ ಎಣ್ಣೆ ಗಿಣ್ಣೆ ಏನು ಬೇಡ.
0: ಅಯ್ಯಯ್ಯೋ ಓಕೆ ನಿಮ್ಮಿಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ ಕೇಳಿ, ಎಂಜಾಯ್ ಮಾಡಿ.
1: ತುಂಬಾ ಧನ್ಯವಾದ ಸರ್, ತುಂಬಾ ಧನ್ಯವಾದ.
0: ಧನ್ಯವಾದ.

0: ನಮಸ್ಕಾರ
1: ಸರ್. ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್ ನಾನು ಉಮೇಶ್ ಸಿರಿಗೆರೆ, ದಾವಣಗೆರೆ. ತುಂಬಾ ಲಕ್ಕಿಲಿ ಅದೃಷ್ಟ ಕಾಲ್ ಸಿಕ್ತು. ಮಧ್ಯಾಹ್ನದ್ದು ನಾನು ಮಾಡ್ತೇನೆ ಇಲ್ಲ ಸುಮಾರು ತಿಂಗಳುಗಳಾದ್ರು. ಸರ್ ತುಂಬಾ ಅಪರೂಪದ ಒಂದು ಹೊಸ ಗೀತೆ ಸರ್, ಮೆಲೋಡಿ ಇದೆ, ಅದು ಹೊಸ ಚಿತ್ರ. ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಆಡಿದಾರೆ ಸರ್. ಚಿನ್ನದ ಗೊಂಬೆ ಅಂತ ಸರ್, ತುಂಬಾ ಬ್ಯೂಟಿಫುಲ್ ಮೆಲೋಡಿ ಸಾಂಗ್ ಸರ್. ಇತ್ತೀಚಿನ ಹೊಸ ಚಿತ್ರಗಳೆಲ್ಲ ಸರ್, ಹೊಸ ಚಿತ್ರಗಳು ಜರಿತಾರೆ, ತುಂಬಾ ಮೆಲೋಡಿ ಇದೆ. ಯಾಕೆ ನಮ್ಮ ಕನ್ನಡ ಕೇಳಿದ್ರು ಬರೀ ಎಲ್ಲ ಹಳೆ ಚಿತ್ರ ಕೇಳಿದ್ರೆ ನೂರಾರು ಸರಿ ಕೇಳಿ ಬೇಜಾರಾಗಿದೆ. ಈ ಹೊಸ ಚಿತ್ರ ಕೇಳಿ ಸರ್, ಎಷ್ಟು ಚೆನ್ನಾಗಿದೆ ಅಂತ. ಮೆಲೋಡಿ ಅಂದ್ರೆ ಏನ್ ತಿಳ್ಕೊಳ್ಳಿ ಸರ್, 24 ಕ್ಯಾರೆಟ್ ಗೋಲ್ಡ್ ಸಾಂಗ್ ಸರ್ ಇದು. 22 ಅಲ್ಲ 24 ಕ್ಯಾರೆಟ್ ಗೋಲ್ಡ್.
0: ಓಕೆ, ಹೊಸ ಹಾಡುಗಳನ್ನ ಕೇಳಿ ಅಂತ ಪ್ರೇರೇಪಿಸ್ತಾ ಇದ್ರ? ನಿಮಿಷದ ಹಾಡು
1: ಕೇಳಿಲ್ಲ, ಹೊಸ ಚಿತ್ರಗಳು ಮತ್ತೆ ಚೆನ್ನಾಗಿ ಇಷ್ಟ ಆಗ್ಬೇಕು ಇಂತ ಹಾಡುಗಳಿಂದ. ನಮ್ಮ ಗಾಯಕರು ಇವತ್ತು ಮೋಸ್ಟ್ಲಿ ರಾಜೇಶ್ ಕೃಷ್ಣನ್ ಅನುರಾಧ ಭಟ್ ಮೇಡಮ್ ಕೇಳ್ತಾ ಇರ್ತಾರೆ ಅಂತ ಕಾಣುತ್ತೆ. ಅವ್ರಿಗೆ ನಿಜವಾಗ್ಲೂ ಹಾರ್ಟ್ಲಿ ಥ್ಯಾಂಕ್ಸ್, ತುಂಬಾ ಖುಷಿ ಆಗುತ್ತೆ. ಒಳ್ಳೆಗಿದೆ, ನಮ್ಮ ಹೊಸ ಕೇಳಿದ್ರು ಹೊಸ ಹೊಸ ಗೀತೆ ಇದೆ, ಒಳ್ಳೊಳ್ಳೆ ಕೇಳಲಿ ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ನಿರೂಪಕರು ಹೊಸ ಚಿತ್ರ ಗೀತೆಗಳು ಹಾಕ್ಬೇಕಂದ್ರೆ ಪೂರ್ವ ತಯಾರಿ ನೋಡಿಕೊಂಡು ಒಳ್ಳೊಳ್ಳೆ ಗೀತೆಗಳು ಮಾಡೋದಿಲ್ಲ ಅಂತ. ಹಾಗಾಗಿ ದಯವಿಟ್ಟು ನಮ್ಮ ನಿರೂಪಕರಿಗೂ ಒಂದು ಇದೆ.
0: ಓಕೆ, ನಿಮಿಷದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ನೂರಷ್ಟು ಖುಷಿ ಪಡ್ತೀನಿ.
0: ಮತ್ತಷ್ಟು ಸಂದೇಶಗಳು ಬಂದಿದೆ. ಅನುಷಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದ. ಕಾರ್ಯಕ್ರಮ ಕೇಳಿ ಖುಷಿ ಆಯ್ತು ಅಂತ ಉಷಾ ಅವರು ಹೇಳ್ತಾ ಇದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಬೆಳಗಾವಿಯಿಂದ ಸತೀಶ್ ನಾಯ್ಕ ಅವರು. ಹಾಡುಗಳು ಚೆನ್ನಾಗಿತ್ತು ಅಂತ PS ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 9:15 ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬಂತು ಅಂತ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಈಗ ಹಿಂದಿ ಮರಳುಸನ ಶುರು ಮಾಡೋಣ. ಹಿಂದಿ ಮರಳುಸಲಿ ಒಂದಷ್ಟು ಚಂದದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕೋಣ. ಕೇಳಿ ಎಂಜಾಯ್ ಮಾಡಿ.

ಸಮಯ 9:21 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM ಹಿಂದಿ ಮರುಡಿಸ್ನಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೊಂದಷ್ಟು ಚಂದದ ಹಿಂದಿ ಗೀತೆಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸಮಯ 9:30 ಹಿಂದಿ ಮೇಲೋಡಿಸಲಿ ನಾವು ಸಾಕ್ತಾ ಇದೀವಿ ಎವರ್ ಗ್ರೀನ್ ಹಾಡುಗಳು ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಸೂಪರ್ ಹಾಡುಗಳು, ಧನ್ಯವಾದ ಅಂತ ಸಂದೇಶ ಕಳಿಸ್ಕೊಟ್ಟಿರೋದು ಮಂಜುನಾಥ್ ಪಿ ಅವರು ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಚೆನ್ನಾಗಿದೆ ಅಂತ ನಂಜುಂಡ ಯಜಸ್ ಮತ್ತು ಯಶ್ಮಿತಾ ಅವರು ಕುಮಟಾದಿಂದ ಆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಹಿಂದಿ ಮೆಲೋಡಿಸ್ನಲ್ಲಿ ಸಾಕ್ತಾ ಇದೀವಿ, ಒಂದಷ್ಟು ಬ್ಯೂಟಿಫುಲ್ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಕೌಸಲ್ಯ ಅವರು ಬನಶಂಕರಿಯಿಂದ ಹಿಂದಿ ಮೆಲೋಡಿಸ್ ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಜಸ್ ಚಂದನ ಚಿತ್ರದುರ್ಗದಿಂದ ಎಲ್ಲಾ ಹಿಂದಿ ಹಾಡುಗಳು ಸೂಪರ್ ಆಗಿದೆ, ಧನ್ಯವಾದ ಅಂತ ಇದ್ದಾರೆ. ಹಾಗೆ ಮಂಜುನಾಥ್, ನೀವು ಹಾಕ್ತಾರೋ ಪ್ರತಿಯೊಂದು ಗೀತೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ, ನನ್ನ ಇಷ್ಟದ ಗೀತೆಗಳು ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ನಿಮ್ಗಾಗಿ ಮುಳಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಇದ್ದಾಗ ಮುನ್ನ ಸರ್

ಸೌಭಾಗ್ಯ ಅವರು ರಾಜನ ಕುಂಟೆಯಿಂದ ಈಗಷ್ಟೇ ನಾನು ಸುಶಾಂತ್ ಸಿಂಗ್ ಅವರ ವಿಡಿಯೋ ನೋಡ್ತಾ ಇದ್ದೆ. ಶೋಲಿ ಅವರ ಹಾಡನ್ನೇ ಕೇಳಿ ಕಣ್ಣಂಚಲ್ಲಿ ನೀರು ತುಂಬಿಕೋತು ಅಂತ ಹೇಳ್ತಾ ಇದ್ರೆ, ಸುದೀಪ್ ಅವರ ಸಾಂಗ್ ಹಿಂದಿಯಲ್ಲಿ ಕೇಳಿ ಖುಷಿಯಾಯಿತು ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ, ಕಾಂತಾರ ಹಾಡು ಹಿಂದಿಯಲ್ಲೂ ಇದೆ ಚೆನ್ನಾಗಿದೆ ಅಂತ ವರಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಮತ್ತೆರಡು ಗೀತೆಗಳು ನಿಮಗಾಗಿ ಮಾಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಮಾಹಿತಿ ತಂತ್ರಜ್ಞಾನ ಸಲಹಾ ಸಮಿತಿಯ 15ನೇ ಸಭೆಯ ಅಧ್ಯಕ್ಷತೆಯನ್ನು ರಕ್ಷಣಾ ಖಾತೆ ರಾಜ್ಯ ಸಚಿವ ಸಂಜಯ್ ಸೇಠ್ ವಹಿಸಿದ್ದರು. ಸಭೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಸಾಧಿಸುವುದು ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ನಿಗದಿತ ಅವಧಿಯಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯದ ಕುರಿತು ವಿಶೇಷ ಒತ್ತು ನೀಡಲಾಯಿತು. ಬೇವಿನ ಲೇಪಿತ ಯೂರಿಯಾ ನೇರ ಲಾಭ ವರ್ಗಾವಣೆ, ಮಣ್ಣಿನ ಆರೋಗ್ಯ ಕಾರ್ಡ್ಗಳು, ನ್ಯಾನೋ ಯೂರಿಯಾ, ಪಿಎಂ ಪ್ರಣಾಮ್ ಯೋಜನೆ ಹಾಗೂ ಪೋಷಕಾಂಶ ಆಧಾರಿತ ಸಹಾಯಧನ ವ್ಯವಸ್ಥೆ ಸೇರಿದಂತೆ ರಸಗೊಬ್ಬರ ಕ್ಷೇತ್ರದಲ್ಲಿ ಭಾರತ ಹಲವು ಮಹತ್ವದ ಸುಧಾರಣೆಗಳನ್ನು ಜಾರಿಗೆ ತಂದಿದೆ ಎಂದು ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹೆಗಾರ ಮಂಡಳಿಯ ಅಧ್ಯಕ್ಷ ಪ್ರೊಫೆಸರ್ ಎಸ್ ಮಹೇಂದ್ರ ದೇವ್ ಹೇಳಿದ್ದಾರೆ. ದೆಹಲಿ ನಗರ ಆಶ್ರಯ ಸುಧಾರಣಾ ಮಂಡಳಿ 2025 ಜನವರಿ 1ರವರೆಗೆ ಸ್ಥಾಪನೆಯಾಗಿರುವಂತಹ ಕೊಳಗೇರಿ ಸಮೂಹಗಳಲ್ಲಿ ವಾಸಿಸುತ್ತಿರುವ ಎಲ್ಲ ಅರ್ಹ ಕುಟುಂಬಗಳಿಗೆ ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸಲು ಅನುಮೋದನೆ ನೀಡಿದೆ. ದೆಹಲಿ ಸಚಿವಾಲಯದಲ್ಲಿ ನಡೆದ DUSIBಯ 36ನೇ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ದೆಹಲಿ ರಾಷ್ಟ್ರ ರಾಜಧಾನಿಯ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸುವ ಸರ್ಕಾರದ ಯೋಜನೆಯಡಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಇಂದು ಡೈಮ್ಲರ್ ಇಂಡಿಯಾ ಕಮರ್ಷಿಯಲ್ ವೆಹಿಕಲ್ ಸಂಸ್ಥೆಯೊಂದಿಗೆ ತಿಳುವಳಿಕ ಒಪ್ಪಂದಕ್ಕೆ ಸಹಿ ಹಾಕಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಾರ್ಷಿಕ ಬಿಸಿಯು ಉತ್ಸವದ ಅಂಗವಾಗಿ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಮೈದಾನದಲ್ಲಿ ಆಯೋಜನೆ ಮಾಡಿರುವಂತಹ 2025-26ನೇ ಸಾಲಿನ ಕ್ರೀಡಾಕೂಟವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಚಾಲನೆ ನೀಡಿದರು. ಮಳೆಯ ಅಭಾವದಿಂದ ವಿಜಯಪುರ ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮತ್ತು ಜವಾಬ್ದಾರಿ ಅರಿತು ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂತಹ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದೆಹಲಿ ಮೂಲದ ಪ್ರಯಾ ಸಂಸ್ಥೆಯು ಸಂಸದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬೆಳಗಾವಿಯ ಕೇಲಿ ಸಮುದಾಯ ಭವನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜನೆ ಮಾಡಿರುವಂತಹ ಸೆಕೆಂಡ್ ವಿಷನ್ ಕರ್ನಾಟಕ 2026 ಬೃಹತ್ ಪ್ರದರ್ಶನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಚಾಲನೆ ನೀಡಿದರು. ಹ್ಯೂಸ್ಟನ್ನಲ್ಲಿ ಇಂದು ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕೆ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಉಜ್ಬೇಕಿಸ್ತಾನ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ಭಾರತೀಯ ಕಾಲಮ ರಾತ್ರಿ 10:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಸಮಯ 10:04 ನೀವು ಕೇಳ್ತಾ ಇದ್ರ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೇಮ ನಿನಾದವನ್ನ ಶುರು ಮಾಡೋ ಸಮಯ ಇದು. ಪ್ರೀತಿ ಅಂದ್ರೆ ಏನು? ಕಣ್ಣಲ್ಲಿ ಕನಸು, ಎದೆಯಲ್ಲೇ ನೆಮ್ಮದಿ, ತುಟಿಯಲ್ಲಿ ನಗು ತರೋದಲ್ವಾ? ಅದೇ ಪ್ರೀತಿ ನಿಮ್ಮ ನಿದ್ದೆ ಕದ್ರೆ, ನಿಮ್ಮ ನಗು ಕಿತ್ಕೊಂಡ್ರೆ, ನಿಮ್ಮನ್ನ ನೀವೇ ಅನುಮಾನ ಪಡೋ ಹಾಗೆ ಮಾಡಿದ್ರೆ, ಅದನ್ನ ಪ್ರೀತಿ ಅಂತೀವ, ಲವ್ ಅಂತೀವ, ಏನು ಅದಕ್ಕೆ ಹೆಸರು? ಟಾಕ್ಸಿಕ್ ಲವ್ ಅಲ್ವಾ? ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ಟಾಕ್ಸಿಕ್ ಲವ್ನ ಕುರಿತಾಗಿ ಮಾತಾಡೋಣ. ಪ್ರೀತಿಯ ಮತ್ತೊಂದು ಕರಾಳ ಮುಖದ ಬಗ್ಗೆ ಮಾತಾಡೋಣ. ಲವ್ ಬಾಂಬಿಂಗ್ ಅಂದ್ರೆ ಏನು? ಗ್ಯಾಸ್ ಲೈಟಿಂಗ್ ಅಂತ ಯಾಕೆ ಕರೀತಾರೆ? ನಿಮ್ಮ ಫೋನ್ ಪಾಸ್ವರ್ಡ್ ಕೇಳೋದು ಪ್ರೀತಿನ? ಬೇಹುಗಾರಿಕೆನ? ದುಡ್ಡಿನ ಮೇಲೆ ಹಿಡಿತ? ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ? ಬಿಡೋದಕ್ಕೆ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ಟ್ರಾಮಾ ಬಾಂಡ್, ಇದೆಲ್ಲದರ ಬಗ್ಗೆ ಮಾತಾಡೋಣ. ನೀವು ಕೂಡ ಯಾವತ್ತಾದರೂ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿದ್ರಿ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಪಾರ್ಟ್ನರ್ ನಿಮ್ಗೆ ಯಾವತ್ತಾದರೂ ಟಾಕ್ಸಿಕ್ ಅಂತ ಅನ್ಸಿದ್ರ? ಅನ್ಸಿದ್ರೆ ಹಂಚ್ಕೊಳ್ಳಿ ವಾಟ್ಸಾಪ್ ಸಂಖ್ಯೆ 9484039109 ಗೆ.

ಸಮಯ 10:11 ನೀವು ಕೇಳ್ತಾ ಇದ್ದೀರಾ ಪ್ರೇಮ ನಿನಾದ. ಪ್ರೇಮ ನಿನಾದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಪ್ರೀತಿ ಅಂದ್ರೆ ಹೇಗಿರಬೇಕು? ನೆಮ್ಮದಿ ಕೊಡಬೇಕು, ಆದ್ರೆ ಅದೇ ಉಸಿರು ಕಟ್ಸೋ ಹಾಗಾದ್ರೆ ಅದನ್ನ ಆಗ ಟಾಕ್ಸಿಕ್ ಲವ್ ಅಂತಾರೆ. ಸೈಕಾಲಜಿ ಪ್ರಕಾರ ಟಾಕ್ಸಿಕ್ ಲವ್ ಅಂದ್ರೆ ಎಮೋಷನಲ್ ಅಬ್ಯೂಸ್ ಸೈಕಲ್ ಇದ್ದ ಹಾಗೆ. ಇದು ದೈಹಿಕ ಹಿಂಸೆ ಮಾತ್ರ ಅಲ್ಲ, ನಮ್ಮ ಸ್ವಾಭಿಮಾನ, ನಮ್ಮ ಆಯ್ಕೆ, ನಮ್ಮ ನಗುವನ್ನ ನಿಧಾನವಾಗಿ ಸಾಯಿಸೋದು. ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಹೇಳುತ್ತೆ, ಟಾಕ್ಸಿಕ್ ಸಂಬಂಧಗಳಲ್ಲಿ 4 ಮುಖ್ಯ ಲಕ್ಷಣಗಳು ಇರುತ್ತಂತೆ. ಮೊದಲನೇದು ಕಂಟ್ರೋಲ್ ಮಾಡೋದು. ಆ ಬಟ್ಟೆ ಹಾಕ್ಬೇಡ, ಈ ಬಟ್ಟೆ ಹಾಕ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ, ಅವ್ರ ಜೊತೆ ಮಾತಾಡ್ಬೇಡ ಅನ್ನೋದು. ಇನ್ನೊಂದು, ಎಲ್ಲದಕ್ಕೂ ಬ್ಲೇಮ್ ಮಾಡೋದು. ಎಲ್ಲ ತಪ್ಪಿಗೂ ನಿನ್ನ ಕಾರಣ, ನೀನು ಹಾಗೆ ಮಾಡಿದೆ ಅದಕ್ಕೆ ಈ ಥರ ಆಯಿತು ಅಂತ ನಿಮ್ಮನ್ನೇ ಹೊಣೆ ಮಾಡೋದು. ಇನ್ನು ಗ್ಯಾಸ್ ಲೈಟಿಂಗ್, ನೀವು ನೋಡಿದ್ದು ಕೇಳಿದ್ದು ಸುಳ್ಳು ಅನ್ನೋ ಹಾಗೆ ವಾದ ಮಾಡೋದು, ನೀವು ಸತ್ಯವಾಗಿ ಕಂಡಿರೋದನ್ನ ಇಲ್ಲ ಅಂತ ವಾದ ಮಾಡೋದು. ಇನ್ನು ಐಸೋಲೇಷನ್, ನಿಮ್ಮನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಒಂದು ಅಧ್ಯಯನದ ಪ್ರಕಾರ ಟಾಕ್ಸಿಕ್ ಸಂಬಂಧಗಳಲ್ಲಿ ಇರೋ 68% ಜನಕ್ಕೆ ಮೊದಲ

ತಿಂಗಳಲ್ಲಿ ಏನೋ ಸರಿಯಿಲ್ಲ ಅಂತ ಅದು ಫೀಲ್ ಆಗುತ್ತಂತೆ. ಆದರೆ ಪ್ರೀತಿ ಹೀಗೇನೆ ಇರುತ್ತೆ ಅಂತ ಸುಮ್ಮನಾಗ್ತಾರಂತೆ. ಆರಂಭದಲ್ಲಿ ಆ ಪೊಸೆಸಿವ್ನೆಸ್ ಜನಗಳಿಗೆ ಇಷ್ಟ ಆಗುತ್ತೆ ನೋಡಿ. ನಿಮಗೂ ಆ ಅನುಭವ ಆಗಿದೆಯಾ? ಹಾಗಿದ್ರೆ ವಾಟ್ಸಪ್ 9483091092 ಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ.

ಪ್ರೇಮನಿನಾದಲ್ಲಿ ನಾವು ಸಾಕ್ತಾ ಇದೀವಿ. ನಾವು ಮಾತಾಡ್ತಾ ಇರುವಂತಹ ವಿಚಾರ ಟಾಕ್ಸಿಕ್ ಲವ್ ಕುರಿತಾಗಿ. ಟಾಕ್ಸಿಕ್ ಲವ್ ಯಾವಾಗಲೂ ಜಗಳದಿಂದ ಆರಂಭ ಆಗೋದಿಲ್ಲ, ತುಂಬಾ ಪ್ರೀತಿಯಿಂದ ಶುರುವಾಗುತ್ತೆ. ಇದಕ್ಕೇನೆ ಲವ್ ಬಾಂಬಿಂಗ್ ಅನ್ನೋದು ನೋಡಿ. ಸೊ ಜನ್ಸಿಗಳು ಎಷ್ಟೊಂದು ಹೊಸ ಹೊಸ ಪದಗಳನ್ನ ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ 20 ಗುಡ್ ಮಾರ್ನಿಂಗ್ ಮೆಸೇಜಸ್ಸು, ರಾತ್ರಿ 3 ಗಂಟೆವರೆಗೂ ವಿಡಿಯೋ ಕಾಲು, ನಿನ್ನಂಥವ್ರು ಯಾರೂ ಇಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನಿನಗೋಸ್ಕರ ಪ್ರಾಣ ಕೊಡ್ತೀನಿ, ಎರಡನೇ ವಾರಕ್ಕೇನೆ ನನ್ನ ಮನೆಯವರು ನಿನ್ನನ್ನು ನೋಡಬೇಕು ಅಂತಾರೆ. ಜರ್ನಲ್ ಆಫ್ ಪರ್ಸ್ನಾಲಿಟಿ ಆ್ಯಂಡ್ ಸೋಷಿಯಲ್ ಸೈಕಾಲಜಿ ಹೇಳುತ್ತೆ, ಲವ್ ಬಾಂಬಿಂಗ್ ಮಾಡೋ 82% ಜನ ನಾರ್ಸಿಸ್ಟಿಕ್ ಟ್ರೈಟ್ಸನ್ನು ಹೊಂದಿರ್ತಾರಂತೆ. ಅವ್ರಿಗೆ ನೀವು ಬೇಕು, ನಿಮ್ಮ ಪ್ರೀತಿಯಲ್ಲ, ನಿಮ್ಮ ಅಟೆನ್ಷನ್ನು ಮತ್ತು ನಿಮ್ಮ ಅಡ್ಮಿರೇಷನ್ ಬೇಕಾಗಿರುತ್ತೆ. ಯಾಕಿದು ಡೇಂಜರಸ್ಸು? ಯಾಕಂದರೆ ನಿಮ್ಮ ಮೆದುಳು ಡೋಪಮೈನ್ಗೆ ಅಡಿಕ್ಟ್ ಆಗಿರುತ್ತೆ. ಆಮೇಲೆ ಅವರು ಇದ್ದಕ್ಕಿದ್ದಾಕೆ ದೂರ ಆದರೆ, ಕೋಪ ಮಾಡಿಕೊಂಡ್ರೆ, ನೀವು ನಾನೇನೋ ತಪ್ಪು ಮಾಡಿದೆ ಅಂತ ಕೊರಗ್ತೀರ, ಆಗ ಅವರು ನಿಮ್ಮ ಮೇಲೆ ಕಂಟ್ರೋಲನ್ನು ತಗೋತಾರೆ. ಲವ್ ಬಾಂಬಿಂಗ್ ಅನುಭವಿಸಿದಂತ ಜನರಲ್ಲಿ 71% ಜನ ಮುಂದೆ ಎಮೋಷನಲ್ ಅಬ್ಯೂಸ್ ಅನ್ನು ಎದುರಿಸ್ತಾರೆ. ಕಾರ್ಯಕ್ರಮದ ಮೊದಲ ಹಾಡು ಚೆನ್ನಾಗಿತ್ತು ಅಂತ ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಪ್ರೀತಿ ಕನ್ನಡಿ ತರ, ಯಾವುದೇ ರೀತಿ ತಂಟೆ ತಕರಾರು ಇಲ್ಲಪ್ಪ ಅಂತ ಅನುಷ ಅವರು ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಹೇಳಿದ್ರಿ ಸರ್ ಅಂತ ನಿರ್ಮಲಾ ಅವರು ಸಂದೇಶ ಕಳಿಸ್ಕೊಂಡಿದ್ದಾರೆ. ಮಂಜುನಾಥ್ ಅವರೇ, ನೀವೀಗ ತಿಳಿಸಿದಂತಹ ಎಲ್ಲ ಪ್ರೇಮ ರೋಗಗಳನ್ನು ಅನುಭವಿಸಿರೋದು ನಾನು ನಿಜವಾಗ್ಲೂ ಅನುಭವಿಸಿದ್ದೀನಿ, ವಿಫಲ ಪ್ರೇಮಿ ಅಂತ ಉಮೇಶ್ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ನೀವು ಕೂಡ ಯಾವತ್ತಾದರೂ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ರಾ, ಅಥವಾ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಅವರು ಅನುಭವಿಸಿದ ನೋವನ್ನು ನೀವು ಕಂಡಿದ್ರೆ ನಮ್ಮ ಜೊತೆ ಹಂಚಿಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483091029.

ಲವ್ ಮಾಡಬೇಕಾದ್ರೇ ಟಾಕ್ಸಿಕ್ ಆಗಿರಬೇಕು ಅಂತೇನಿಲ್ಲ, ಮದುವೆ ಆದ್ಮೇಲೆ ಕೂಡ ಪ್ರೀತಿ ಟಾಕ್ಸಿಕ್ ಆಗಿ ಪರಿವರ್ತನೆ ಆಗಬಹುದು. ಸುಖ ಸುಮ್ಮನೆ ಕಾರಣ ಇಲ್ಲದೆ ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದಾಗಿರಬಹುದು, ಕುಡ್ಕೊಂಬಂದು ಹೊಡೆಯೋದಾಗಿರಬಹುದು, ಟಾರ್ಚರ್ ಮಾಡೋದಾಗಿರಬಹುದು, ಮೆಂಟಲಿ ಫಿಸಿಕಲಿ ಇದೆಲ್ಲವೂ ಕೂಡ ಟಾಕ್ಸಿಕ್ಕೇ ಆಗುತ್ತೆ. ಈಗಿನ ಕಾಲದ ಟಾಕ್ಸಿಕ್ ಲವ್ ಹೇಗಿದೆ? ಫೋನಲ್ಲಿ ಶುರುವಾಗುತ್ತೆ, ಫೋನಲ್ಲೇ ಮುಗ್ದೋಗುತ್ತೆ. ಪಾಸ್ವರ್ಡ್ ಕೊಡು ನೋಡೋಣ, ನಿನ್ನ ಫೋನಲ್ಲಿ ಏನಿದೆ, ಲೈವ್ ಲೊಕೇಶನ್ ಕಳಿಸು ಅಂತ ಕೇಳೋದು, ಲಾಸ್ಟ್ ದಿನ ಯಾಕೆ ಆಫ್ ಮಾಡಿದ್ಯಾ ಅಂತ ಕೇಳೋದು, ಇನ್ಸ್ಟಾಗ್ರಾಮಲ್ಲಿ ಅವ್ರ ಫೋಟೋಗೆ ಯಾಕೆ ಲೈಕ್ ಮಾಡಿದ್ಯ ಅಂತ ಪ್ರಶ್ನೆ ಮಾಡೋದು, ಜಗಳ ಮಾಡೋದು, ಲಾಸ್ಟ್ ಯಾವಾಗ ಆಕ್ಟಿವ್ ಆಗಿದ್ರು ಅಂತ ನೋಡೋದು, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಫೋನಲ್ಲೇ ರೆಕಾರ್ಡಿಂಗ್ ಆ್ಯಪನ್ನು ಹಾಕೋದು, ಇದು ಪ್ರೀತಿಯಲ್ಲ, CID ಕೆಲಸ ಅಲ್ವಾ? ಪಾಟರ್ನ್ ಮೇಲೆ ನಂಬಿಕೆ ಇದ್ರೆ ಪಾಸ್ವರ್ಡ್ ಬೇಕಾಗಲ್ಲ, ನಂಬಿಕೆ ಇಲ್ಲ ಅಂದ್ರೆ ಪಾಸ್ವರ್ಡ್ ಕೊಟ್ಟರು ಕೂಡ ಪ್ರಯೋಜನ ಆಗಲ್ಲ. ಪ್ರೀತಿ ಅಂದ್ರೆ ಜೊತೆಯಾಗಿ ನಡೆಯೋದು, CCTV ಹಾಕಿ ಕಾಯೋದಲ್ಲ.

ಪ್ರೇಮ ನಿನಾದ ಕೇಳ್ತಾ ಇದ್ರ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಪ್ರೇಮ ನಿನಾದ ಕಾರ್ಯಕ್ರಮದ ಹಾಡುಗಳ ಸೆಳೆತಕ್ಕೆ ನನ್ನ ಮನವು ತಂಪುಗೊಂಡಿದೆ. ಹಾಡುಗಳ ವರ್ಣನೆ ಎಷ್ಟು ಹೇಳಿದ್ರು ಸಾಲದು ಅಂತ ಗಂಗಾಧರ ದೇಸಣಗಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರೇಮ ನಿನಾದದ ವಿಚಾರ ಚೆನ್ನಾಗಿದೆ ಅಂತ ಆನಂದ ಕುಲಕರ್ಣಿ ಸುಲೇಪೇಟ ಅವರು ಸುಲೇಪೇಟದಿಂದ ಸಂದೇಶ ಕಳಿಸಿದ್ದಾರೆ. ಟಾಕ್ಸಿಕ್ ಲವ್ ಅನ್ನೋದು ಪ್ರೀತಿ ಮಾಡುವಾಗ ಒಂದು ತರಹ ನೋವು ಕೊಟ್ಟರೆ ಅದರ ಆಚೆ ಬರಬಹುದು, ಆದರೆ ಮದುವೆಯ ನಂತರ ಅದೇ ಟಾಕ್ಸಿಕ್ ಲವ್ ಶುರುವಾದರೆ ಗತಿ ಏನು, ಸಾವೇ ಅಂತಿಮ ಅಲ್ವಾ ಅಂತ ಸೌಭಾಗ್ಯ ರಾಜನ ಕುಂಟೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವೇನಂತೀರ ಈ ಪ್ರಶ್ನೆಗೆ? ಸಂದೇಶ ಕಳಿಸ್ಕೊಡಿ ವಾಟ್ಸಪ್ ಸಂಖ್ಯೆ 9483091012. ಮದುವೆ ನಂತರದ ಟಾಕ್ಸಿಕ್ ಲವ್ ಪ್ರೀತಿ ಹೇಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋದಾದರೆ ರವಿಚಂದ್ರನ್ ಅವರ 1999 ಬಂದಂತಹ ಸ್ನೇಹ ಮೂವಿ ನೋಡಿದಿರಾ? ಈಗ ಅದೇ ಚಿತ್ರದ ಗೀತೆ ಕೇಳಿ.

ಅನುಮಾನ ಪಡೋ ಪ್ರೇಮಿ ಪ್ರೀತಿಯನ್ನ ಪ್ರೇಮಿಸೋಳು ಒಪ್ಕೊಳ್ಳಲ್ಲ. ಸುಖ ಸಂಸಾರಕ್ಕೆ ಉಪಮಾನ ಅನುಮಾನ ಇಲ್ಲದೆ ಪ್ರೀತಿ ಅದೇ ಪ್ರೇಮ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಪ್ರೀತಿಯ ಪ್ರತಿರೂಪವೇ ಈ ಟಾಕ್ಸಿಕ್ ರಿಲೇಶನ್ಶಿಪ್. ಪ್ರೀತಿ ಪಾತ್ರರ ಪ್ರೀತಿ ನಮ್ಮೊಬ್ಬರಿಗೆ ಮಾತ್ರ ಮೀಸಲಿರಲಿ,

ಅನ್ನೋ ಹಂಬಲ, ನಮ್ಮಿಬ್ಬರ ನಡುವೆ ಯಾರದೇ ಆಗಮನವಾಗಬಾರದೆಂಬ ಉದ್ದೇಶ ಅಂತ ಹೇಳ್ತಾ ಇರೋದು ಪರಿಮಳ ಶಿವಕುಮಾರ್ ಕುಂಕುಮನಹಳ್ಳಿಯಿಂದ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ನವೀನ್ ಕುಮಾರ್ ಗಂಗಾವತಿಯಿಂದ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಗಿರಿಜಮ್ಮ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್ ಬಡಾವಣೆ ಹೊಸದುರ್ಗದಿಂದ

ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ನಿಮಾತು ಅರ್ಜಯ್ ಮಂಜುನಾಥ್. ಲವ್ ಯಾಕೆ ಟಾಕ್ಸಿಕ್ ಆಗುತ್ತೆ, ಅವ್ರು ಯಾಕೆ ಹೀಗೆ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಒಂದಲ್ಲ ಎರಡಲ್ಲ. ಅಟ್ಯಾಚ್ಮೆಂಟ್ ಸ್ಟೈಲ್. ಮೊದಲಿಗೆ ಚೈಲ್ಡ್ಹುಡ್ಡಲ್ಲಿ ಅಭದ್ರತೆ ಇದ್ದವರು ದೊಡ್ಡವರಾದ್ಮೇಲೆ ಅಂಟಿಕೊಳ್ಳೋದಕ್ಕೆ ಅಥವಾ ಅನುಮಾನ ಪಡುವಂಥ ಪಾರ್ಟ್ನರ್ ಆಗ್ತಾರೆ. ಇದಕ್ಕೆ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಅಂತಾರೆ. ಇನ್ನೊಂದು ನಾರ್ಸಿಸಮ್, ನಾನೇ ಸರಿ ನಾನೇ ಮುಖ್ಯ ಅನ್ನೋ ಭಾವನೆ. ಇವರಿಗೆ ಎಂಪತಿ ಕಡಿಮೆ, ಆದರೆ ಇವರ ಪ್ರತಿಷ್ಠೆ ಹೆಚ್ಚಿಸೋದೇ ಇವರಿಗೆ ಮುಖ್ಯ. ಇನ್ನು ಅವರು ಬೆಳೆದಂಥ ವಾತಾವರಣ, ಮನೆಯಲ್ಲಿ ಅಪ್ಪ ಅಮ್ಮನ ಜಗಳ ನೋಡಿರ್ತಾರೆ, ಅಮ್ಮ ಸುಮ್ಮನೆ ಅಳೋದನ್ನು ನೋಡಿ ಬೆಳೆದಂಥ ಹುಡುಗ, ಹೆಂಗಸರು ಹೀಗೇನೆ ಇರಬೇಕು ಅಂತ ಒಂದಷ್ಟು ಬಾಲ್ಯದಲ್ಲಿ ಯಾವ ರೀತಿಯ ವಾತಾವರಣದಲ್ಲಿ ಬೆಳೆದಿರ್ತಾರೋ ಮಕ್ಕಳು ಅದೇ ರೀತಿ ಇನ್ಫ್ಲುಯೆನ್ಸ್ ಆಗ್ತಾರೆ ಅಲ್ವಾ. ಇದನ್ನು ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತಾರೆ. ಇನ್ನು ಅಧಿಕಾರದ ಚಟ. ಕೆಲವರಿಗೆ ಯಾರನ್ನಾದರೂ ಕಂಟ್ರೋಲ್ ಮಾಡಿದರೆ ಖುಷಿ, ಸಂಬಂಧದಲ್ಲಿ ಅವ್ರಿಗೆ ಪವರ್ ಗೇಮ್ ಇದ್ದ ಹಾಗೆ. ಇಷ್ಟೇ ಅಂತಲ್ಲ, ಬಹಳಷ್ಟು ಕಾರಣಗಳಿರುತ್ತೆ. ಎಷ್ಟೋ ಬಾರಿ ಈ ರೀತಿ ಟಾಕ್ಸಿಕ್ ಆಗಿ ಹೊಡೆದು ಬಡಿದು ನೋವನ್ನು ಅನುಭವಿಸಿ ಚಿತ್ರಹಿಂಸೆಯನ್ನು ಅನುಭವಿಸಿ ಎಷ್ಟೋ ಜನ ಸಾವಿಗೆ ಕೂಡ ಶರಣಾಗಿರೋದು ಕೂಡ ಉಂಟು. ಆದರೆ ಇವತ್ತು ಕೂಡ ನಮ್ಮ ಮಧ್ಯೆ ಎಷ್ಟೋ ಜನ ಅಂಥ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರು. ಮದುವೆ ಆಗೋದಕ್ಕಿಂತ ಮುಂಚೆ ರಿಲೇಷನ್ಶಿಪ್ಪಲ್ಲಿದ್ದರೆ ಹೇಗೋ ಹೊರಗೆ ಬಂದ್ಬಿಡ್ಬೋದು, ಬಟ್ ಮದುವೆಯಾಗಿ ಈ ಥರ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಟಾಕ್ಸಿಕ್ ಪಾರ್ಟ್ನರ್ ಜೊತೆ ಇದ್ದಾರೆ ಅಂದರೆ ಅವರ ಕಷ್ಟ ಹೇಗಿರಬಹುದು ಅಲ್ವಾ? ಸ್ನೇಹಿತರ ಸಂದೇಶ ಬಂದಿದೆ. ನಿಜ ಸರ್, ನನ್ನ ಫ್ರೆಂಡು ಇದ್ದಾಳೆ, ಅವಳು ನೋಡಿದ್ರೆ ಪಾಪ ಅನಿಸುತ್ತೆ. ಇಬ್ಬರು ತುಂಬ ಪ್ರೀತಿ ಮಾಡ್ತಾರೆ, ಆದರೂ ಕೂಡ ಆ ಹುಡುಗನಿಗೆ ಪ್ರತಿಯೊಂದು ವಿಷಯನೂ ಹೇಳಬೇಕು, ಎಲ್ಲಿ ಹೋಗಲಿ ಹೇಳಬೇಕು, ಅವನೇನು ಹೇಳ್ತಾನೋ ಹಾಗೆ ಡ್ರೆಸ್ ಮಾಡ್ಕೋಬೇಕು, ಯಾರ ಜೊತೆ ಬರೆಯೋದಕ್ಕೂ ಬಿಡೋದಿಲ್ಲ, ಫೋನ್ ಮಾಡಿದ ತಕ್ಷಣ ಪಿಕ್ ಮಾಡಬೇಕು, ಇಲ್ಲ ಡೌಟ್ ಪಡ್ತಾರಂತೆ. ತುಂಬ ನೋಡಿದ್ದೀನಿ ಸರ್, ಇದು ಶುರುವಾಗೋದು ತುಂಬ ಪ್ರೀತಿಯಿಂದ, ಇಲ್ಲ ಹೆಂಡತಿ ಬ್ಯೂಟಿಫುಲ್ ಆಗಿದ್ದರೆ ಈ ಥರ ಒಂದಷ್ಟು ಟಾಕ್ಸಿಕ್ ಆಗುತ್ತೆ ರಿಲೇಷನ್ಶಿಪ್ಪು ಸಂಬಂಧಗಳು ಅಂತ ಇದ್ದಾರೆ. ಟಾಕ್ಸಿಕ್ ಪ್ರೀತಿ ಮನಸ್ಸಿಗೆ ಮಾತ್ರ ಅಲ್ಲ, ದೇಹಕ್ಕೂ ಕೂಡ ವಿಷ ಇದ್ದ ಹಾಗೆ. ನಿತ್ಯ ಜಗಳ, ಟೆನ್ಷನ್, ಅಳೋದು, ಇದರಿಂದ ನಮ್ಮ ದೇಹದಲ್ಲಿರುವಂಥ ಕ್ಯಾರ್ಟಿಸೋಲ್ ಅನ್ನೋ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಒಂದು ಅಧ್ಯಯನ ಹೇಳುತ್ತೆ, ದೀರ್ಘಕಾಲದ ಸಂಬಂಧದ ಸ್ಟ್ರೆಸ್ಸಿಂದ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ರಿಸ್ಕು 40% ಜಾಸ್ತಿ ಆಗುತ್ತಂತೆ. ನಿದ್ದೆ ಹಾಳಾಗುತ್ತೆ, ಸರಿಯಾಗಿ ಊಟ ಆಗಲ್ಲ, ತಲೆನೋವು, ಹೊಟ್ಟೆ ನೋವು ಯಾವಾಗಲೂ ಇರುತ್ತೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂತಾರೆ. ತುಂಬ ಕೆಟ್ಟದಾಗಿ ನಡ್ಸ್ಕೋತಾರೆ, ಆದರೂ ಕೂಡ ಅವ್ರನ್ನ ಬಿಟ್ಟಿರೋದಕ್ಕಾಗಲ್ಲ. ಯಾಕೆ? ಇದನ್ನೇ ಟ್ರಾಮಾ ಬಾಂಡ್ ಅನ್ನೋದು. ಹೇಗೆ ಕೆಲಸ ಮಾಡುತ್ತೆ? ಟಾಕ್ಸಿಕ್ ಪಾರ್ಟ್ನರ್ ಒಂದಿನ ತುಂಬ ಪ್ರೀತಿ ತೋರಿಸ್ತಾರೆ, ಗಿಫ್ಟ್ ಕೊಡಿಸ್ತಾರೆ, ಸಾರಿ ಅಂತಾರೆ, ನಿಮ್ಮ ಮೆದುಳಿಗೆ ಆಗ ಡೋಪಮೈನ್ ಸಿಗುತ್ತೆ, ಮಾರನೇ ದಿನ ಬೈತಾರೆ, ಮತ್ತೆ ಅನುಮಾನ ಪಡ್ತಾರೆ, ನಿಮಗೆ ಸ್ಟ್ರೆಸ್ ಆಗುತ್ತೆ, ಮತ್ತೆ ಸಾರಿ ಅಂತಾರೆ. ಈ ಹೈ ಲೋ ಸೈಕಲು ನಿಮ್ಮನ್ನು ಅಡಿಕ್ಟ್ ಮಾಡಿಸುತ್ತೆ. ಎಷ್ಟೋ ಉಸಿರುಗಟ್ಸುತ್ತೆ ಅಲ್ವಾ ಈ ಟಾಕ್ಸಿಕ್ ಸಂಬಂಧಗಳು.

ಪ್ರಿಯಮನಿನಾದ ಕೇಳ್ತಾ ಇದ್ದೀರಾ. ಪ್ರಿಯಮನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ರವಿ ಬೆಳಗರೆಯವರು ಮಾಂಡವ್ಯಲ್ಲಿ ಬರೀತಾರೆ ನೋಡಿ, ಪ್ರೇಮವೊಂದೇ ನೋಡು ಮನುಷ್ಯನಿಗೆ ವಜ್ರದಂಥ ವಿಷ ಕುಡಿಸೋದು ಅಂತ. ಗುಲ್ಜಾರ್ ಅವ್ರು ಹೇಳ್ತಾರೆ, ಮೊಹಬ್ಬತ್ತಿನ ದೋಣಿಯಲ್ಲಿ ನೀನೇ ನನ್ನ ತೇಲಿಸಿದ್ದೆ, ಈಗ ಕಣ್ಣು ತಪ್ಪಿಸಬೇಡ, ನಾನು ಮುಳುಗುವುದನ್ನು ನೋಡು. ಎಂತಹ ಸಾಲುಗಳು ಅಲ್ವಾ. ಒಂದಷ್ಟು ಜನ ಈ ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ಇದ್ದು ಚಿತ್ರಹಿಂಸೆ ಅನುಭವಿಸಿ ಅದನ್ನ ಹೊರಗೆ ಹೇಳ್ಕೊಳ್ದೆ ಯಾರ ಹತ್ರನೂ ವ್ಯಕ್ತಪಡಿಸೋದಕ್ಕಾಗದೆ ಕುರುಕ್ತಾ ಇರ್ತಾರೆ. ಸೊ ನಮ್ಮ ಮದುವೆ ಆಗಿರೋರ್ ಕಥೆ, ಅತ್ತ ಸಂಬಂಧನೂ ಮುರ್ಕೊಳ್ಳೋ ಹಾಗಿಲ್ಲ, ಗಂಡರನ್ನ ಬಿಟ್ಟು ತವರು ಮನೆಗೂ ಹೋಗೋದಿಕ್ಕಾಗೋದಿಲ್ಲ. ಅಲ್ಲಿನ ಮರ್ಯಾದೆ ಬೇರೆ, ಅಲ್ಲಿನ ಗೌರವದ ಪ್ರಶ್ನೆ ಬೇರೆ. ನಮ್ಮ ಮಧ್ಯನೇ ಎಷ್ಟೋ ಜನ ಇಷ್ಟೆಲ್ಲ ಯುದ್ಧಗಳನ್ನ ಮಾಡ್ತಾ ಇರ್ತಾರೆ.

ಬರೀ ಹುಡುಗಿಯರು ಮಾತ್ರ ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ, ಹುಡುಗರೇನೆ ಡಾಮಿನೇಟಿಂಗ್ ಮಾಡ್ತಾರ? ಖಂಡಿತ ಅಲ್ಲ, ಹುಡುಗಿಯರು ಕೂಡ ಹುಡುಗರನ್ನ ಡಾಮಿನೇಟ್ ಮಾಡೋರು ಇದ್ದಾರೆ. ಎಷ್ಟೋ ಜನ ಹುಡುಗರು ಹುಡುಗಿಯರ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಕೂಡ ಇರೋದು ಉಂಟು, ಇದ್ದು ತುಂಬ ನೋವನ್ನು ಅನುಭವಿಸಿರೋದು ಉಂಟು. ನಮ್ಮ ಅಕ್ಕಪಕ್ಕದಲ್ಲಿ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತೆ. ಬಿಟ್ಟೇನೆಂದ್ರೂ ಬಿಡದಿ ಮಾಯೆ ಅಂತಾರಲ್ಲ, ಹಾಗೆ ಈ ಟಾಕ್ಸಿಕ್ ಲವ್.

ಪ್ರೇಮ ನಿನ್ನ ಹಾತದಲ್ಲಿ ನಾವು ಸಾಕ್ತಾ ಇದ್ದೀವಿ, ಕೊನೆ ಹಂತವನ್ನ ತಲುಪಿದೀವಿ. ಲವ್ ಬಾಂಬಿಂಗ್ ಇಂದ ಶುರು ಮಾಡಿ ಗ್ಯಾಸ್ ಲೈಟಿಂಗು, ಡಿಜಿಟಲ್ ಕಂಟ್ರೋಲು, ಸಮಾಜದ ಭಯ, ಎಲ್ಲದರ ಬಗ್ಗೆ ನಾವು ಮಾತಾಡಿದ್ವಿ. ಕೊನೆಗೊಂದು ಮಾತು ಹೇಳ್ತೀನಿ, ಪ್ರೀತಿ ಅಂದ್ರೆ ಪಂಜರ ಅಲ್ಲ, ಪ್ರೀತಿ ಅಂದ್ರೆ ರೆಕ್ಕೆ. ಅದು ನಿಮ್ಮನ್ನ ಹಾರೋಕೆ ಬಿಡಬೇಕು, ನೆಲಕ್ಕೆ ಕಟ್ಟಿ ಹಾಕಬಾರದು. ನೀವು ಟಾಕ್ಸಿಕ್ ಲವ್ ಅಲ್ಲಿ ಇದ್ದೀರಾ ಅಂತ ಈ ಶೋ ಕೇಳಿ ಅನ್ಸಿದ್ರೆ ನಾಚಿಕೆ ಬೇಡ, ಭಯ ಬೇಡ, ನಿಮ್ ತಪ್ಪಲ್ಲ. ನೀವು ಪ್ರೀತಿಗೆ ಅರ್ಹರು, ನೆನಪಿರಲಿ. ಗೌರವ ಕೊಡೋ, ನಂಬಿಕೆ ಇಡೋ, ನಗು ತರುವಂತಹ ಪ್ರೀತಿಗೆ ಅರ್ಹರು. ಬಿಟ್ಟೋಗೋದು ಸೋಲಲ್ಲ, ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದು ದೊಡ್ಡ ಗೆಲುವು. ಸಹಾಯ ಕೇಳೋದು ದೌರ್ಬಲ್ಯ ಅಲ್ಲ, ಅದು ಧೈರ್ಯ. ಅಷ್ಟು ಉಸಿರುಗಟ್ಟಿದ್ರೆ ಮನೆಯವರಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲರ ಸಹಾಯ ಕೇಳಬಹುದು.

ಅವರು ಬದಲಾಗ್ತಾರೆ ಅಂತ ಕಾಯೋದಕ್ಕಿಂತ ನೀವು ನಿಮಗಾಗಿ ಬದಲಾಗಿ, ಯಾಕಂದ್ರೆ ನಿಮ್ಮ ಜೀವನದ ರಿಮೋಟು ನಿಮ್ಮ ಕೈಯಲ್ಲೇ ಇರಬೇಕು ಅಲ್ವಾ? ನಿಜವಾದ ಪ್ರೀತಿ ನಿಮ್ಮನ್ನ ಪ್ರಶ್ನೆ ಮಾಡಲ್ಲ, ನಿಮ್ಮನ್ನ ಪೂರ್ತಿ ಮಾಡುತ್ತೆ. ನಿಜವಾದ ಪ್ರೀತಿ ನಿಮ್ಮ ಕನಸನ್ನ ಕದಿಯಲ್ಲ, ಅದು ನಿಮ್ಮ ಕನಸಿಗೆ ಜೊತೆಯಾಗುತ್ತೆ. ಅಂಡ್ ನೀವು ಅದನ್ನ ಡಿಸರ್ವ್ ಮಾಡ್ತೀರ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಹೌದು, ತುಂಬಾ ಹುಡುಗಿರು ಈ ತರ ಹೇಳ್ಕೊಳ್ಳಕ್ಕಾಗದೆ ಒದ್ದಾಡ್ತಾ ಇದ್ರೆ ವಿಷಯ ಚೆನ್ನಾಗಿತ್ತು ಅಂತ. ಚಂದ್ರಿಕಾ ನೇರಳಗುಂದಿ ದಾವಣಗೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೌಡ್ಲೆ ರವಿ ಅವರು ಅಂಜನಾ ನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಧನ್ಯವಾದ ತಮ್ಮ ಸಂದೇಶಕ್ಕಾಗಿ. ಅನುಷಾ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ನಂತರ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಆದರ್ಶ ಪುತ್ತೂರಿನಿಂದ ಉಷಾ ಅವರು ಸಂದೇಶ ಕಳಿಸಿದ್ದಾರೆ, ಭಾರತಿ ಬೆಂಗಳೂರಿನಿಂದ, ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಟಾಕ್ಸಿಕ್ ಲವ್ ಬಗ್ಗೆ ಒಂದಷ್ಟು ಒಳ್ಳೆಯ ಸಾಲುಗಳನ್ನು ಕೂಡ ಬರೆದು ಕಳಿಸಿದ್ದಾರೆ. ಅನಿಲ ಬೀಷ್ಟನ್ ಅವರ ಶಮೀನವಾಡಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ ಧರ್ಮಣ್ಣ ದನ್ನಿ, ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು, ಸವದತ್ತಿಯಿಂದ ಪ್ರಸನ್ನ ಆಶಾ, ಮಂಡಿಕಲ್ನಿಂದ ಕೃಪಾ, ಎಲ್ರಿಗೂ ಕೂಡ ಧನ್ಯವಾದಗಳು. ಸಮಯ ಆಗ್ತಾ ಇದೆ 11 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ಆಯೋಜನೆ ಮಾಡಲಾಗಿದ್ದಂತಹ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿನ ಅಪಾರ ಕೊಡುಗೆಗಾಗಿ ಹಿರಿಯ ಪತ್ರಕರ್ತರಾದಂತಹ ಪಿ ನಾರಾಯಣನ್ ಹಾಗೂ ಸಮಾಜ ಸೇವೆಗಾಗಿ ನಿವೃತ್ತ ನ್ಯಾಯಮೂರ್ತಿ ಕೆಟಿ ಥಾಮಸ್ ಅವರಿಗೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮವಿಭೂಷಣ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾಜಿ ಟೆನಿಸ್ ಆಟಗಾರ ವಿಜಯ್ ಅಮೃತರಾಜ್, ಹಿರಿಯ ನಟ ಮಮ್ಮೂಟಿ ಮತ್ತು ಖ್ಯಾತ ಹಿನ್ನೆಲೆ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸದೃಢ ಆರ್ಥಿಕತೆಗಳ ನಿರ್ಮಾಣ, ಸುಸ್ಥಿರ ಅಭಿವೃದ್ಧಿಗೆ ವೇಗ ಮತ್ತು ಸಮಗ್ರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯ ಇದೆ ಎಂದು ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಬೆಳವಣಿಗೆಗಾಗಿ ಜಾಗತಿಕ ಸಂಗಮ ಶೃಂಗಸಭೆಯನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಅವರು ಮಾತನಾಡಿದರು. ನವದೆಹಲಿಯಲ್ಲಿ ಇಂದು ನಡೆದಂತಹ 16ನೇ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ರಾಷ್ಟೀಯ ಭದ್ರತಾ ಸಲಹೆಗಾರರು ಹಾಗೂ ನಿಯೋಗದ ಮುಖ್ಯಸ್ಥರು ಜಗತ್ತು ಎದುರಿಸುತ್ತಿರುವಂತಹ ವಿವಿಧ ಭದ್ರತಾ ಸವಾಲುಗಳ ಕುರಿತು ವಿಚಾರ ವಿನಿಮಯ ನಡೆಸಿದರು. ಭಾರತೀಯ ನೌಕಾಪಡೆಯ ಸ್ಟೆಲ್ತ್ ಫ್ರಿಗ್ರೇಟ್ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಮಾರಿಷಸ್ನ ಪೋರ್ಟ್ ಲೂಯಿಸ್ ಬಂದರು ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿನ್ನೆ ನೈಋತ್ಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಮುಂದಿನ ಕಾರ್ಯಾಚರಣೆಗಾಗಿ ಪ್ರಯಾಣ ಬೆಳೆಸಿತು. ಕರ್ನಾಟಕದ ವಿಧಿ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಇಂದು ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಬಾಸ್ಟನ್ ಕ್ರೀಡಾಂಗಣದಲ್ಲಿ ಇಂದು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಲ್ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ಘಾನಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಕೇಳಲಿದ್ದೀರಿ.

ಕಾರ್ಯಕ್ರಮ ಸೂಪರ್ ಆಗಿತ್ತು ಅಂತ ಮೋನಪ್ಪ ನಾಗೇಂದ್ರಪ್ಪ ವಿಶ್ವಕರ್ಮ ಶಹಬಾದ್ ಅವರು ಸಂದೇಶವನ್ನು ಕಳಿಸ್ಕೊಡ್ತಾರೆ. ಶುಭರಾತ್ರಿ ಅಂತ ವಾಣಿಶಿ ಅವರು ಧಾರವಾಡದಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ನಿರ್ಮಲ ಅವರು ಹೇಳ್ತಾ ಇದ್ದಾರೆ, ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ಶುಭರಾತ್ರಿ. ಒಂದಷ್ಟು ಸಾಲುಗಳನ್ನ ಪ್ರತಿ ರಾತ್ರಿ ಹೊರಡೋಕ್ಕೂ ಮುಂಚೆ ಹೇಳ್ತೀನಿ. ಇವತ್ತು ರವಿ ಬೆಳಗೆರೆಯರ ಒಂದಷ್ಟು ಸಾಲುಗಳು. ಈಗಷ್ಟೇ ಟಾಕ್ಸಿಕ್ ಲವ್ ಬಗ್ಗೆ ಮಾತಾಡೋದು. ಟಾಕ್ಸಿಕ್ ಲವ್ ಅನ್ನು ಹೊರತುಪಡಿಸಿ ನಿಜವಾದ ಪ್ರೀತಿಯಲ್ಲಿ ಬರುವಂಥ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನ ತಲೆಯಲ್ಲಿಟ್ಕೊಂಡು ಇದನ್ನು ಅರ್ಥ ಮಾಡ್ಕೋಬಹುದು. ಯಾವ ಕಾರಣಕ್ಕೂ ನಿನ್ನ ಸಹವಾಸ ಸಾಕು, ಲೆಟ್ಸ್ ಸ್ಪ್ಲಿಟ್ ಅನ್ನುವಂಥ ಅವಿವೇಕದ ಮಾತನ್ನು ಅದೆಂಥ ಸಿಟ್ಟಿನ ನಡುವೆಯೂ ಆಡಬೇಡಿ. ಮಾತು ಕೇವಲ ಮಾತಾಗಿ ಉಳಿಯೋದಿಲ್ಲ, ನಮ್ಮ ಬುದ್ಧಿಗೇಡಿತನ ತಥಾಸ್ಥು ಅಂದುಬಿಡೋ ಅಪಾಯವಿದ್ದೇ ಇರುತ್ತದೆ. ಇದು ರವಿ.

ಬೆಳಗರಿಯವರ ಸಾರ್ಗಳು. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಸಂಚಿಯ ಪ್ರಸಾರ ಹಾಗೂ ಎಲ್ಲ ಹಾಡುಗಳು ಎಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈಗ ನಾನು ಟಾಡ ಬಾಯ್ ಬಾಯ್ ಅಂತ ಹೇಳಿ ಹೊರಡು ಅಂತ ಹೊತ್ತಾಯ್ತು. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ಏನ್ ಮಾಡ್ಬೇಕು? ನೀವು ನನ್ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ, ಶುಭರಾತ್ರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಯಕ್ಕೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ. ಜೈ ಹಿಂದ್.